0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: 500 ವಾರ್ಡಾಂಚ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೆಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೆಚ್ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

ಸಂಗೀತ ಸುಧಾ, ಇದು ಭಕ್ತಿಗೀತೆಗಳ ಕಾರ್ಯಕ್ರಮ. ರಾಘವೇಂದ್ರನೇ ಪರಮ ಪೂಜ್ಯನೆ, ನಿತ್ಯ ಮಂಗಳ ನಿನಗೆ ವಂದನೆ. ಕೇಳಿ ಈ ಒಂದು ಗೀತೆಯನ್ನ ನಿಮ್ಮ ವೇಣುಧ್ವನಿಯಲ್ಲಿ.

ಭಕ್ತಿಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಈ ಒಂದು ಗೀತೆಯನ್ನ. ಗುರುರಾಜ ತಮ್ಮ ನಾಮವೇ ಕಂಡೆ ನೆಮ್ಮದಿ ಶ್ರೀ ರಾಘವೇಂದ್ರ.

ಸಂಗೀತ ಸುಧಾ, ಇದು ಭಕ್ತಿಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಈ ಒಂದು ಗೀತೆಯನ್ನ. ಮುತ್ತಿನ ಆರತಿ ಎತ್ತಿ ಬೆಳಗಿರೆ, ಯೋಗಿವರ ಗುರುರಾ.

ಭಕ್ತಿಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ, ಇದು ಕೆಯಲ್ಲಿ ವಣಧ್ವನಿ 90.4 FM. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಈ ಒಂದು ಗೀತೆಯನ್ನ, ಮನಸೆ ಭಜಿಸು ಗುರುಚರಣ ದುಸ್ತರ ಭವ ಸಾಗರ.

0: ಇದೀಗ ಪ್ರಸಾರವಾಗಲಿದೆ ಚಿಂತನ. ಪ್ರಸ್ತುತಪಡಿಸುವವರು ಬೆಳಗಾವಿಯ ಕೆಎಲ್ಇ ವಿಶ್ವವಿದ್ಯಾಲಯದ ಶಿವಾಲಯದ ಅರ್ಚಕರಾದಂತಹ ವೇದಮೂರ್ತಿ ಶಂಕರಯ್ಯ ಶಾಸ್ತ್ರಿಗಳು, ಚ ಹಿರೇಮಠ್.
1: ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರು ಶಿವಲಿಂಗೇಶ್ವರಾಯ ನಮಃ. ವೇಣುಧನಿಯ ಎಲ್ಲ ಸ್ತೋತ್ರಗಳಿಗೂ ನಮಸ್ಕಾರಗಳು. ಶಿವಪಂಚಾಕ್ಷರಿ ಮಂತ್ರ, ಈ ಐದಕ್ಷರ ಮಂತ್ರ ನಿಮ್ಮನ್ನು ನರಕದಿಂದಲೂ ಪಾರಾಗಿಸಬಹುದು. ಶಿವಪಂಚಾಕ್ಷರಿ ಮಂತ್ರವನ್ನು ಭಕ್ತಿಯಿಂದ ಜಪಿಸಿದರೆ ಮನಸ್ಸು, ದೇಹ ಮತ್ತು ಆತ್ಮ ಶುದ್ಧವಾಗುವುದು ಹಾಗೂ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ನೀಡುವ ಶಿವಪಂಚಾಕ್ಷರಿ ಮಂತ್ರದ ಪ್ರಯೋಜನ ತಿಳಿದರೆ ಖಂಡಿತ ನೀವು ಪಠಿಸುವಿರಿ. ಶಿವಪಂಚಾಕ್ಷರಿ ಮಂತ್ರ, ಈ ಐದಕ್ಷರ ಮಂತ್ರ ನಿಮ್ಮನ್ನು ನರಕದಿಂದಲೂ ಪಾರಾಗಿಸಬಲ್ಲದು. ಮಹಾಮೃತ್ಯುಂಜಯ ಮಂತ್ರ, ಓಂ ನಮ ಶಿವಾಯ ಮಂತ್ರ, ಇವೆರಡೂ ಸನಾತನ ಧರ್ಮದಲ್ಲಿ ಮಹಾರುದ್ರನಿಗೆ ಅರ್ಪಿತವಾದ ಪವಿತ್ರ ಮಂತ್ರಗಳಾವಿಗೆ. ಓಂ ನಮ ಶಿವಾಯ ಮಂತ್ರವು ಸೆಕೆಂಡಿಗೆ ಹಲವಾರು ಧ್ವನಿ ತರಂಗಗಳನ್ನು ಉತ್ಪಾದಿಸುತ್ತದೆ. ಈ ಅಲೆಗಳನ್ನು ಮಾನವ ಬುದ್ಧಿಮತ್ತೆಯ ಗರಿಷ್ಠ ಮಟ್ಟಕ್ಕೆ ಹೆಚ್ಚಿಸುತ್ತದೆ. ಧ್ಯಾನದ ಸಮಯದಲ್ಲಿ ಓಂ ನಮ ಶಿವಾಯ ಮಂತ್ರವನ್ನು ನಿಧಾನವಾಗಿ ಜಪಿಸುವುದರಿಂದ ಸಾಮರಸ್ಯ ಮತ್ತು ಏಕಾಗ್ರತೆ ಮತ್ತು ಶಕ್ತಿಯನ್ನು ನೀಡುತ್ತದೆ. ಋಗ್ವೇದ ಮಹಾರುದ್ರನನ್ನೇ ಸರ್ವಸ್ವ ಎಂದು ವ್ಯಾಖ್ಯಾನಿಸಿದೆ. ಶಿವನ ಕುರಿತು ನಿಜ ಭಕ್ತಿಯಿಂದ ಮಂತ್ರವನ್ನು ಜಪಿಸಿದರೆ ಅವನ ಮನಸ್ಸು, ದೇಹ ಮತ್ತು ಆತ್ಮವು ಹಗುರವಾಗುತ್ತದೆ. ತಮ್ಮ ಬದುಕಿನ ಆಯಾಮಗಳನ್ನು ಸಹ ಬದಲಾಯಿಸಬಹುದು. ಈ ಮಂತ್ರದಿಂದ ತ್ರಿಮೂರ್ತಿಗಳು ಮುಕ್ತಾಯದ ಭಾಗವೆಂದು ಪರಿಗಣಿಸಲಾದ ಶಿವನನ್ನು ಕೇಂದ್ರೀಕರಿಸುತ್ತದೆ. ಇದರಲ್ಲಿ ಬ್ರಹ್ಮ ಮತ್ತು ವಿಷ್ಣು ಸೇರಿದ್ದಾರೆ. ಮಂತ್ರದ ಪುರಾಣಾವರ್ತನೆಯಿಂದ ಮಂತ್ರದ ಕೊನೆಯ ಉಚ್ಚಾಂಶವು ಶಿವ ಪ್ರಜ್ಞೆಯ ದ್ವಾರವಾಗಿದ್ದು ಅಂತ್ಯದಲ್ಲಿ ಹೊಸ ಆರಂಭಕ್ಕೆ ಚಲಿಸುತ್ತದೆ. ಓಂ ನಮ ಶಿವ ಎನ್ನುವ ಮಂತ್ರದಲ್ಲಿ ಓಂಕಾರವು ಪಂಚಾಕ್ಷರಿ ಮಂತ್ರದ ಭಾಗವಾಗಿದೆ. ನಮ ಶಿವ ಎಂಬುದು ಭೌತಿಕ ಪ್ರಪಂಚದ ಐದು ಅಗತ್ಯ ಅಂಶಗಳನ್ನು ಒಳಗೊಂಡಿದೆ. ಋಷಿ ಮುನಿಗಳು ಕೂಡ ಓಂ ನಮ ಶಿವ ಮಂತ್ರದ ಸಂಬಂಧ ಓಂ ನಮ ಶಿವ ಎನ್ನುವ ಮಂತ್ರದ ಪಠನ ದೇಹಕ್ಕೆ ಅತೀಂದ್ರಿಯ ಬದಲಾವಣೆಗಳನ್ನು ತರುತ್ತದೆ. ಈ ಓಂ ನಮ ಶಿವಾಯ ಪ್ರಪಂಚದಾದ್ಯಂತ ಋಷಿಮುನಿಗಳು ಶುಭ ಮಂತ್ರವನ್ನು ಪಠಿಸುವುದರಲ್ಲಿ ನಿರತರಾಗಿದ್ದಾರೆ. ಬಹಳ ಜನ ಇದನ್ನು ಋಷಿಮುನಿಗಳು ಪಠನ ಮಾಡ್ತಾರ. ಸಾಮರ್ಥ್ಯವನ್ನು ಅನಂತ ಮಟ್ಟಕ್ಕೆ ಹೆಚ್ಚಿಸಿಕೊಂಡಿದ್ದಾರೆ. ಅವರ ಸಾಮರ್ಥ್ಯಗಳನ್ನು ಹೆಚ್ಚಿಗೆ ಯೋಗಿಗಳು ಪ್ರಕೃತಿ ಅಥವಾ ಭವ್ಯವಾದ ಶಕ್ತಿಯ ಹರುವಿನ ಅಸ್ತಿತ್ವದ ಪ್ರಾಥಮಿಕ ಸ್ವರೂಪದೊಂದಿಗೆ ತಮ್ಮನ್ನು ಸಂಪರ್ಕಕೊಂಡಿದ್ದಾರೆ. ಶಕ್ತಿದೇವಿ ಕೂಡ ಈ ಹರಿವಿನಲ್ಲಿ ವಾಸಿಸುತ್ತಾಳೆ ಮತ್ತು ನಿಮ್ಮನ್ನು ಶಿವನ ಬಳಿಗೆ ಕರೆದೊಯ್ಯುತ್ತಾಳೆ. ಇದು ನೈಜತೆಗಳ ಆಧಾರದ ಮೇಲೆ ಯೋಗಿಗಳು ಗಮನಾರ್ಹ ಪ್ರಾಚೀನ ವಿಜ್ಞಾನವಾಗಿದೆ. ಸರಿಯಾಗಿ ಜಪಿಸಿದರೆ ಶಿವನೊಂದಿಗೆ ಸಂಪರ್ಕ ಹೊಂದಲು ಮಂತ್ರವು ಸಹಾಯ ಮಾಡುತ್ತದೆ. ಶಿವನೊಂದಿಗೆ ಸಂಪರ್ಕ ಸಾಧನೆ ಮಾಡಬೇಕೆಂದರೆ ಗುಣಪಡಿಸುವ ಕ್ರಮಕ್ಕೆ ಹೋಗುವುದು ಇದು ಶಾಶ್ವತ ಆನಂದದ ಅಂತಿಮ ಸ್ಥಿತಿ. ಶಿವನು ಯಾವುದೇ ಪ್ರಾರಂಭ ಮತ್ತು ಅಂತ್ಯವನ್ನು ಹೊಂದಿದವನಲ್ಲ. ಎಲ್ಲವನ್ನೂ ಅವನಿಂದ ಹೊರಹೊಮ್ಮುತ್ತದೆ ಮತ್ತು ಕೊನೆಯಲ್ಲಿ ಅವನಲ್ಲಿ ಕರಗುತ್ತದೆ. ಆದ್ದರಿಂದ ಶಿವ ಅನನ್ಯ, ಶಿವನಂತೆ ಯಾರೂ ಇಲ್ಲ. ಅಮರ, ಅಜಯ, ಶ್ರೇಷ್ಠ, ಅಘೋರಿ, ಅನಂತ ಸರ್ವಜ್ಞ, ಶ್ರೇಷ್ಠ ಪರಿವರ್ತಕ, ಆದಿಪುರುಷ ಈ ಶಿವ. ಓಂ ನಮ ಶಿವಾಯ ಮಂತ್ರ ಜಪಿಸಿ ಮಾಡೋದ್ರಿಂದ ಆಗುವ ಲಾಭಗಳೇನಪ್ಪ ಅಂತಂದ್ರೆ ಮೋಕ್ಷ ಪಡೆಯುವ ನಿಮ್ಮ ಆಲೋಚನೆಗಳನ್ನು ಸ್ಥಿರಗೊಳಿಸುತ್ತದೆ. ಓಂ ನಮ ಶಿವಾಯ ಮಂತ್ರ ಪಠನವು ಕೇವಲ ಮೋಕ್ಷ ನೀಡುವ ಮಂತ್ರವಲ್ಲ, ಇದು ನಮ್ಮ ಆಂತರಿಕ ಆಲೋಚನೆಗಳ ಪ್ರಕ್ರಿಯೆಯನ್ನು ಸಹ ಪ್ರಬುದ್ಧಗೊಳಿಸುತ್ತದೆ ಮತ್ತು ನರಕಗಳ ರಕ್ತ ಪರಿಚಲನ ಸುಧಾರಿಸುತ್ತದೆ. ವೈದ್ಯಕೀಯ ಪಥದಲ್ಲಿ ಕೂಡ ಈ ಪರಿಕಲ್ಪನೆಯನ್ನು ನೈರೋಪ್ಲಾಸ್ಟಿಕ್ ಎಂದು ಕರೆಯಲಾಗುತ್ತದೆ. ಮಂತ್ರದ ಶಕ್ತಿ ಎಷ್ಟಿದೆ ಎಂದರೆ ಯಾರಾದರೂ ಓಂ ನಮ ಶಿವ ಎನ್ನುವ ಮಂತ್ರವನ್ನು ಜಪಿಸಿದಾಗ ಆ ಕ್ಷಣದಲ್ಲಿ ಅವನು ಅಘೋರಿ ಆಗುತ್ತಾನೆ. ಅಘೋರಿ ಎಂದರೆ ವಿಪರೀತವಲ್ಲದವನು. ಶಿವನು ನಿಮ್ಮ ಹೃದಯದೊಳಗೆ ಬೆಳಕು ಅನುಭವಿಸುವಂತವನು ಮಾಡುತ್ತಾನೆ. ಮನಸ್ಸಿನ ಉಪಪ್ರಜ್ಞೆಯಿಂದ ಜಾಗೃತಗೊಳ್ಳುವನು. ಮನುಷ್ಯನಲ್ಲಿರ್ತಕ್ಕಂಥ ಗಮನಾರ್ಹವಾದ ಕಂಪನವು ಮನಸ್ಸಿನ ಉಪಪ್ರಜ್ಞೆ ಭಾಗದಲ್ಲಿ ಹುಟ್ಟುತ್ತದೆ. ಅದು ಆಂತರಿಕ ಭಾವಪರವಶತೆಯ ಭಾವನೆಯನ್ನು ನೀಡುತ್ತದೆ. ಓಂ ನಮ ಶಿವಾಯ ಮಂತ್ರವು ದೈವಿಕ ಮಂತ್ರದ ನಿರಂತರ ಪುನರಾವರ್ತನೆಯ ದೀರ್ಘಕಾಲ ಸಂತೋಷ ಪಡಿಸುತ್ತದೆ. ಇಂದ್ರಿಯಗಳು ಮನಸ್ಸಿಗೆ ನೆಮ್ಮದಿಯನ್ನು ನಿಯಂತ್ರಣದಲ್ಲಿ ಬರುತ್ತವೆ. ಓಂ ನಮ ಶಿವಾಯ ಮಂತ್ರವು ಸಂವೇದನಾ ಮತ್ತು ಆತಂಕಗಳನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಇಂದ್ರಿಯಗಳ ನಿಯಂತ್ರಣಕ್ಕೆ ನೆರವಾಗುತ್ತದೆ. ಕಾಮ ಪ್ರಚೋದನಿಕ ದೇವತೆಗಳು ಕೂಡ ಕಾಮದೇವ ನಿಮ್ಮ ಮೇಲೆ ಪ್ರಭಾವ ಬೀರುವುದಿಲ್ಲ. ಓಂ ನಮ ಶಿವಾಯ ನಿಮ್ಮ ಮನಸ್ಸಿಗೆ ಶಾಂತತೆಯನ್ನು ನೀಡುತ್ತದೆ. ಶಿವನು ಚಂದ್ರನ ಅರ್ಧ ಚಂದ್ರಾಕಾರವನ್ನು ತನ್ನ ತಲೆಯ ಮೇಲೆ ಹಿಡಿದಿದ್ದಾನೆ. ಇದು ಮಂತ್ರ ಪಠನದ ನಂತರ ದೇಹದ ಮೇಲೆ ಪರಿಣಾಮ ಬೀರುತ್ತದೆ. ಯಾರಾದರೂ ಓಂ ನಮ ಶಿವಾಯ ಜಪವನ್ನು ಪ್ರಾರಂಭಿಸಿದಾಗ ಅವರ ಮನಸ್ಸು ಶಾಂತವಾಗುತ್ತದೆ. ನಿದ್ರಾಹೀನತೆಗೆ ಸಮಸ್ಯೆಯನ್ನು ನಿವಾರಿಸುವುದು. ಓಂ ನಮ ಶಿವ ಎನ್ನುವ ಮಂತ್ರವು ಮಿದುಳಿನಲ್ಲಿ ಬಂದು ಒಂದು ರಾಸಾಯನಿಕವನ್ನು ಹೆಚ್ಚಿಸುತ್ತದೆ. ಗಾಬಾ ಎನ್ನುವ ರಾಸಾಯನಿಕವು ಸಂತೋಷವನ್ನು ಉಂಟು ಮಾಡುತ್ತದೆ. ಇದರ ಕೊರತೆಯಿಂದ ಮಾನವರಲ್ಲಿ ನಿದ್ರೆ ಕಡಿಮೆಯಾಗುತ್ತದೆ. ಅಂಥ ರಾಸಾಯನಿಕ ಕೊರತೆ ಇರುವ ಜನರು ಯಾವಾಗಲೂ ನಿಷ್ಕಾಸವನ್ನು ಅನುಭವಿಸುತ್ತಾರೆ. ಮಾನವನು ಮೆದುಳಿನ ಮುಂಭಾಗದಲ್ಲಿ ಪ್ರದೇಶವು ಆರ್ಬಿಟೋ ಪ್ರಿಫ್ರಂಟಲ್ ಎಂಬುವ ಕಾರ್ಟೆಲಲ್ಲಿದೆ. ಇದು ನಿರ್ಧಾರಗಳನ್ನು ತೆಗೆದುಕೊಳ್ಳುವ, ಸಮಸ್ಯೆ ಪರಿಹರಿಸುವ ಮತ್ತು ಪ್ರಜ್ಞೆಯನ್ನು ಜಾಗೃತಗೊಳಿಸುತ್ತದೆ. ಮಕ್ಕಳ ಬುದ್ಧಿಶಕ್ತಿಯನ್ನು ಅತಿ ಹೆಚ್ಚಾಗಿಸುತ್ತದೆ. ಓಂ ನಮಃ ಶಿವಾಯ ಜಪಿಸಿದ ನಂತರ ವಿದ್ಯಾರ್ಥಿಗಳಲ್ಲಿ ಬುದ್ಧಿಶಕ್ತಿ ಹೆಚ್ಚಾಗುತ್ತದೆ ಮತ್ತು ಕಡಿಮೆ ಬುದ್ಧಿಶಕ್ತಿಯಿಂದ ನರಳುತ್ತಿದ್ದ ಈ ಮಂತ್ರವನ್ನು ಪಠಿಸಬಹುದು. ಶಿವನ ರಕ್ಷಣೆ ದೊರೆಯುವುದು. ಈ ಓಂ ನಮಃ ಶಿವಾಯ ಮಂತ್ರವನ್ನು ಜಪಿಸುವುದರ ನಿಮಗೆ ಶಾಶ್ವತ ಸಂತೋಷ ಸಿಗುತ್ತದೆ. ಶಿವನು ನಿಮ್ಮ ರಕ್ಷಕನಾಗುತ್ತಾನೆ. ಪ್ರತಿಯೊಂದು ರೀತಿಯ ಭೀತಿ, ಒತ್ತಡ, ಖಿನ್ನತೆ, ಹುಚ್ಚತನವು ನಿಧಾನವಾಗಿ ಮರೆಯಾಗಿ ಪ್ರಾರಂಭಿಸುತ್ತದೆ. ದೈಹಿಕ ಪ್ರಯೋಜನ ಭಯಂಕರವಾಗಿರುತ್ತದೆ. ಓಂ ನಮಃ ಶಿವಾಯ ಮಂತ್ರವು ಪ್ರಾಣಿಗಳ ಉತ್ಸಾಹ ಮತ್ತು ಅಸಭ್ಯ ವರ್ತನೆಯಿಂದ ನಿಮ್ಮನ್ನು ಮುಕ್ತಗೊಳಿಸುತ್ತದೆ. ಇದು ನಿಮ್ಮಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ಬೆಳೆಸುತ್ತದೆ. ಅದು ನಿಮ್ಮ ದೇಹದ ಛಾಯಾಪಯಚವನ್ನು ಸುಧಾರಿಸುತ್ತದೆ. ದೇಹದ ವಿಷತ್ವವನ್ನು ಕಡಿಮೆ ಮಾಡುತ್ತದೆ. ಸೌಂದರ್ಯ ಹೆಚ್ಚಿಸುವುದು. ನಿಮ್ಮ ದೇಹ ಮತ್ತು ಚರ್ಮವು ನಿಮ್ಮ ರಂಧ್ರಗಳನ್ನು ಸ್ವಾಭಾವಿಕವಾಗಿ ಬಿಗಿಗೊಳಿಸುವ ಮೂಲಕ ಹೊಳಪನ್ನು ಹೆಚ್ಚಿಸಲು ಪ್ರಾರಂಭಿಸುತ್ತದೆ. ಓಂ ನಮಃ ಶಿವಾಯ ಪ್ರಬಲ ಮಹಾಮಂತ್ರ ಕುಂಡಲಿನಿಯಲ್ಲಿ ಯೋಗ ಶಕ್ತಿಗೆ ಸಿದ್ಧಿಗಳನ್ನು ಕೂಡ ಪಡೆಯಲು ನಿರಂತರ 108 ಬಾರಿ ಅಥವಾ ಪುನರಾವರ್ತನೆ ಹೆಚ್ಚು ಹೆಚ್ಚು ಪ್ರಯೋಜನಕಾರಿಯಾಗಿದೆ. ಕುಂಡಲಿನಿ ಯೋಗದಲ್ಲಿ ಶಕ್ತಿಯನ್ನು ಜಾಗೃತಗೊಳಿಸಲು ಇದು ಸಹಾಯವಾಗಿದೆ. ಓಂ ನಮಃ ಶಿವಾಯ ಮಂತ್ರದ ಆರೋಗ್ಯ ಪ್ರಯೋಜನಗಳು. ಓಂ ನಮಃ ಶಿವಾಯ ಮಂತ್ರವು ನಿಮ್ಮ ರಕ್ತ ಪರಿಚಲನೆಯನ್ನು ಸುಧಾರಿಸುತ್ತದೆ ಮತ್ತು ಹೃದಯ ಬಡತನವನ್ನು ಸ್ಥಿರಗೊಳಿಸುತ್ತದೆ. ಮಂತ್ರವು ನಿಮ್ಮ ರಕ್ತ ಶುದ್ಧೀಕರಣ ವ್ಯವಸ್ಥೆಯನ್ನು ಹೆಚ್ಚಿಸುತ್ತದೆ. ಮಂತ್ರವು ಜಪಿಸುವುದರಿಂದ ನಿಮ್ಮ ತರ್ಕಬದ್ಧಗೊಳಿಸುವ ಪ್ರಕ್ರಿಯೆಯನ್ನು ಸಹ ಶುದ್ಧೀಕರಿಸುತ್ತದೆ. ಅದು ನಿಮ್ಮ ದೈಹಿಕ ಮತ್ತು ಬೌದ್ಧಿಕ ಯೋಗಕ್ಷೇಮವನ್ನು ಸುಧಾರಿಸುತ್ತದೆ. ಇದು ಹೃದಯದ ಪಾರ್ಶ್ವವಾಯು ಮತ್ತು ಅಂಗಾಂಗಗಳ ವೈಫಲ್ಯದ ಸಾಧ್ಯತೆಗಳನ್ನು ಅತಿ ಕಡಿಮೆ ಮಾಡುತ್ತದೆ. ಇದು ನಿಮ್ಮ ಮನೆಯಲ್ಲಿ ಸಕಾರಾತ್ಮಕ ಹರಡುತ್ತದೆ. ಮನೆಯಲ್ಲಿ ಶಿವನನ್ನು ಪೂಜಿಸುವುದು ಕುಟುಂಬದಲ್ಲಿ ಸಂತೋಷವನ್ನು ತರುತ್ತದೆ. ಶಿವ ಮತ್ತು ಶಕ್ತಿ ಇಬ್ಬರೂ ಮನೆಯಲ್ಲಿ ಸ್ಥಾಪಿತರಾಗುತ್ತಾರೆ. ನೀವು ಇತರರ ಸಮಸ್ಯೆಯನ್ನು ಅರ್ಥ ಮಾಡಿಕೊಳ್ಳಲು ಪ್ರಾರಂಭ ಮಾಡ್ತೀರಿ ಮತ್ತು ಇತರರಿಗೆ ಸಹಾಯ ಹಸ್ತ ಮಾಡುವಂತಹ ಶಕ್ತಿ ನಿಮ್ಮಲ್ಲಿ ಬರ್ತದೆ. ಮಕ್ಕಳಲ್ಲಿ ನೈತಿಕ ಮೌಲ್ಯಗಳು ನಿಮ್ಮಲ್ಲಿ ಬೆಳೆಯುತ್ತಿದೆ. ಸಕಾರಾತ್ಮಕ ಕಂಪನಗಳ ಮನೆಯಲ್ಲಿ ಮತ್ತು ಮನೆಯಲ್ಲಿ ವಾಸಿಸುವ ಜನರಿಂದ ಹೊರಸೂಸಲ್ಪಡುತ್ತವೆ. ನಿಮಗೆಲ್ಲರೂ ಸಹಾಯ ಸಹಕಾರ ಮಾಡುವಂತಹ ಸನ್ನಿವೇಶವನ್ನು ಓಂ ನಮಃ ಶಿವಾಯ ಜಪಿಸುವುದರಿಂದ ಆಕರ್ಷಣೆಯ ನಿಯಮವು ನಿಮ್ಮ ಪರವಾಗಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತದೆ. ಓಂ ನಮಃ ಶಿವಾಯ ಮಂತ್ರ ಶಕ್ತಿ ಅಂದರೆ ಅದು ನಿಮ್ಮ ಹಿಂದಿನ ಪಾಪಗಳಿಂದ ನಿಮ್ಮನ್ನು ಮುಕ್ತಗೊಳಿಸುವಂತಹ ಶಕ್ತಿ ಕೂಡ ಇರ್ತದೆ. ಹಾಗಾಗಿ ಈ ಓಂ ನಮಃ ಶಿವಾಯವನ್ನ ತಾವುಗಳೆಲ್ಲ ಭಕ್ತಿಯಿಂದ ಆಚರಿಸಿ ನಾವು ಮಾಡತಕ್ಕಂತ ಎಲ್ಲ ಶಿವನನ್ನು ಆರಾಧಕರಿಗೂ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ತಿಳಿಸುತ್ತಾ ಶಿವನನ್ನು ನೀವು ಆರಾಧನೆ ಮಾಡ್ರಿ. ಓಂ ನಮಃ ಶಿವಾಯ ಜಪವನ್ನು ಮಾಡ್ರಿ. ನೀವು ಮಾಡ್ತಕ್ಕಂಥ ವ್ಯಾಪಾರ, ಉದ್ಯೋಗ ಎಲ್ಲದರಲ್ಲೂ ಆ ಭಗವಂತ ಐರಾರೋಗ್ಯ ಭಾಗ್ಯವನ್ನು ಕೊಟ್ಟು ಕ್ಷೇತ್ರಕನಾಗಿ ನಿಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ಜಯವನ್ನು ತಂದು ಕೊಡಲಿ. ನಿಮ್ಮ ಉದ್ಯೋಗದಲ್ಲಿರ್ತಕ್ಕಂಥ ಎಲ್ಲ ಸಂಪತ್ತ ಭರಿತವಾಗಿ ಅನುಗ್ರಹಿಸಲಿ ಅಂಥೇಳಿ ಆ ಶಿವನಲ್ಲಿ ನಾನು ಕೂಡ ಪ್ರಾರ್ಥನೆ ಮಾಡಿಕೊಳ್ತಾ ನನ್ನ 2 ಮಾತುಗಳಿಗೆ ವಿರಾಮವನ್ನು ಕೊಡ್ತಾ ಇದ್ದೇನೆ. ನಮಸ್ಕಾರಗಳು.
0: ಇದುವರೆಗೂ ಪ್ರಸಾರವಾಯಿತು ಚಿಂತನ. ಪ್ರಸ್ತುತಪಡಿಸಿದವರು ಬೆಳಗಾವಿಯ ಕೇಲಿ ವಿಶ್ವವಿದ್ಯಾಲಯದ ಶಿವಾಲಯದ ಅರ್ಚಕರಾದಂತಹ ವೇದಮೂರ್ತಿ ಶಂಕರಯ್ಯ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಆತ್ಮವಿಶ್ವಾಸ, ಸಕಾರಾತ್ಮಕ ಚಿಂತನೆ ಮತ್ತು ಭರವಸೆಯ ಬೆಳಕನ್ನು ನೀಡುವ ಕಾರ್ಯಕ್ರಮ ಗೀತರಹಸ್ಯ. ಪ್ರಸ್ತುತಪಡಿಸಲಿದ್ದಾರೆ ಭಕ್ತಿಯೋಗ ಅಭ್ಯಾಸ ಮಾಡುತ್ತಿರುವ ಮತ್ತು ಆಧ್ಯಾತ್ಮಿಕ ಚಿಂತಕರಾದ ಮಂಗಳೂರಿನ ಶ್ರೀಮತಿ ಶೋಭಾಮಯ್ಯ ಅವರು.
1: ಓಂ ನಮೋ

ಹರೇ ಕೃಷ್ಣ. ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳುವಂತಹ ಗೀತ ರಹಸ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. 15ನೇ ಅಧ್ಯಾಯದಲ್ಲಿ ಪ್ರಾರಂಭದಲ್ಲಿ ಶ್ರೀಕೃಷ್ಣ ಈ ಐಹಿಕ ಜಗತ್ತನ್ನ ಆಧ್ಯಾತ್ಮಿಕ ಜಗತ್ತಿನ ಪ್ರತಿಬಿಂಬ ಅನ್ನುವ ಥರ ವಿವರಿಸ್ತಾರೆ. ಬೇರುಗಳು ಮೇಲಿರುವ, ರೆಂಬೆಗಳು ಕೆಳಗಿರುವಂತಹ ಅಶ್ವತ್ಥ ವೃಕ್ಷ ಒಂದಿದೆ ಅಂತ ಈ ಐಹಿಕ ಜಗತ್ತನ್ನು ಶ್ರೀಕೃಷ್ಣ ಹೀಗೆ ವಿವರಿಸ್ತಾರೆ.

ಈ ಮರದ ಬೇರುಗಳು ಕೆಳಮುಖವಾಗಿಯೂ ಮೇಲ್ಮುಖವಾಗಿಯೂ ಹರಡಿಕೊಂಡಿವೆ. ಅಹೀಕ ಪ್ರಕೃತಿಯ ಗುಣತ್ರಯಗಳು ಅದನ್ನು ಪೋಷಿಸುತ್ತವೆ. ಇಂದ್ರಿಯಗಳ ವಸ್ತುಗಳು ಇದರ ಕುಡಿಗಳು. ಈ ಮರಕ್ಕೆ ಕೆಳಮುಖವಾದ ಬೇರುಗಳು ಉಂಟು. ಇವು ಮನುಷ್ಯ ಕುಲದ ಫಲಾಪೇಕ್ಷಿತ ಕರ್ಮಗಳೊಂದಿಗೆ ಬಂಧಿತವಾಗಿವೆ. ಈ ಮರದ ಕುಡಿಗಳು ಇಂದ್ರಿಯಗಳ ವಸ್ತುಗಳು ಅಂತ ಭಾವಿಸಲಾಗಿದೆ. ಬೇರೆ ಬೇರೆ ಪ್ರಕೃತಿಗಳ ಗುಣಗಳನ್ನು ನಾವು ಬೆಳೆಸಿಕೊಂಡಾಗ ನಾವು ಬೇರೆ ಬೇರೆ ಇಂದ್ರಿಯಗಳನ್ನು ಬೆಳೆಸಿಕೊಳ್ಳುತ್ತೇವೆ. ಇಂದ್ರಿಯಗಳ ಮೂಲಕ ನಾವು ವಿವಿಧ ರೀತಿಗಳ ಇಂದ್ರಿಯ ವಸ್ತುಗಳನ್ನು ಅನುಭವಿಸುತ್ತೇವೆ. ವಿವಿಧ ಇಂದ್ರಿಯ ವಸ್ತುಗಳ ಅನುಭವಕ್ಕೆ ಅಂಟಿಕೊಂಡ ಕಿವಿಗಳು, ಮೂಗು, ಕಣ್ಣುಗಳು ಇತ್ಯಾದಿಯಾದ ಇಂದ್ರಿಯಗಳು ರೆಂಬೆಗಳ ಕೊನೆಗಳಾಗಿವೆ. ಶಬ್ದ, ರೂಪ, ಸ್ಪರ್ಶ ಮೊದಲಾದ ಇಂದ್ರಿಯ ವಸ್ತುಗಳು ಕುಡಿಗಳಾಗಿವೆ. ಪ್ರಿಯ ಅಪ್ರಿಯಗಳು ಸಣ್ಣ ಪುಟ್ಟ ಬೇರುಗಳಾಗಿವೆ. ಇವು ಕಷ್ಟದ ಮತ್ತು ಇಂದ್ರಿಯ ಸುಖದ ವಿವಿಧ ರೂಪಗಳ ಉಪ ಉತ್ಪನ್ನಗಳು. ಪಾಪ ಪುಣ್ಯಗಳ ಪ್ರವೃತ್ತಿಗಳು ಈ ಉಪಬೇರುಗಳಿಂದ ಬೆಳೆಯುತ್ತವೆ ಎಂದು ಭಾವಿಸಲಾಗಿದೆ. ಈ ಉಪಬೇರುಗಳು ಎಲ್ಲ ದಿಕ್ಕುಗಳಲ್ಲೂ ಚಾಚಿಕೊಂಡಿವೆ. ನಿಜವಾದ ಬೇರು ಬ್ರಹ್ಮಲೋಕದಲ್ಲಿದೆ. ಇತರ ಬೇರುಗಳು ಮನುಷ್ಯ ಲೋಕವ್ಯೂಹಗಳಲ್ಲಿವೆ. ಮನುಷ್ಯನು ಹಲವಾರು ಕರ್ಮಗಳ ಫಲಗಳನ್ನು ಮೇಲಿನ ಲೋಕವ್ಯೂಹಗಳಿಸಿದ ನಂತರ ಭೂಮಿಗಿಳಿದು ಬರುತ್ತಾನೆ ಮತ್ತು ತನ್ನ ಕರ್ಮವನ್ನು ಮುಂದುವರಿಸುತ್ತಾನೆ. ಈ ಮನುಷ್ಯ ಲೋಕವನ್ನು ಕರ್ಮಕ್ಷೇತ್ರ ಎಂದು ಭಾವಿಸಲಾಗಿದೆ. ಸೊ ಈಗ ಐಹಿಕ ಪ್ರಪಂಚದಲ್ಲಿ 14 ಲೋಕಗಳಿವೆ. ಬ್ರಹ್ಮನ ಲೋಕದಿಂದ ಹಿಡಿದು ಕೆಳಗಿನ ಪಾತಾಳ ಲೋಕದವರೆಗೂ ಎಲ್ಲವೂ ಈ 14 ಲೋಕಗಳನ್ನು ಐಹಿಕ ಪ್ರಪಂಚ ಅಂತ ಹೇಳಲಾಗುತ್ತೆ. ಸೊ ಇಲ್ಲಿ ಈ ಅಶ್ವತ್ಥ ಮರ ಇದು ಬ್ರಹ್ಮನ ಆ ಲೋಕದಿಂದ ಪ್ರಾರಂಭವಾಗುತ್ತೆ ಇದರ ಬೇರುಗಳು ಅಂತ ಇಲ್ಲಿ ಹೇಳಲಾಗಿದೆ. ಸೊ ಅದರ ಅರ್ಥ ಇಲ್ಲಿ ನಾವು ಈ ಐಹಿಕ ಪ್ರಪಂಚದಲ್ಲಿ ಜನ್ಮ ಮೃತ್ಯು ಜರಾವ್ಯಾಧಿಯ ಚಕ್ರದಲ್ಲಿ ನಾವು ತಿರುಗ್ತಾ ಇರ್ತೇವೆ. ನಮ್ಮ ಕರ್ಮಗಳ ಒಂದು ಫಲಗಳ ಪ್ರಕಾರ ನಾವು ಜನ್ಮವನ್ನು ಪಡೆಯುತ್ತೇವೆ. ಪುಣ್ಯ ಮಾಡಿರೋರು ಮೇಲಿನ ಲೋಕಗಳಿಗೆ ಹೋಗ್ಬೋದು, ಸ್ವರ್ಗಲೋಕಗಳಿಗೆ. ಮತ್ತೆ ಅವರ ಪುಣ್ಯ ಕ್ಷೀಣವಾದ ನಂತರ ಅವರು ಮತ್ತೆ ಕೆಳಗಡೆ ಬರ್ತಾರೆ. ಇಲ್ಲಿಯ ಲೋಕಗಳಲ್ಲೇ ಸುತ್ತಾಡುವುದನ್ನೇ ನಾವು ಅಭ್ಯಾಸ ಮಾಡಿಕೊಂಡಿದ್ದೀವಿ ಹೊರತು ಈ 14 ಲೋಕಗಳಿಗಿಂತ ಮಿಗಿಲಾಗಿರುವಂತಹ ಒಂದು ಆಧ್ಯಾತ್ಮಿಕ ಲೋಕವಿದೆ. ಅದು ಶಾಶ್ವತವಾದಂತಹ ಲೋಕ. ಅಲ್ಲಿಗೆ ಒಮ್ಮೆ ಹೋದವರು ಮತ್ತೆ ಮರಳಿ ಬರುವುದಿಲ್ಲ ಅನ್ನುವಂಥ ಸತ್ಯವನ್ನು ನಾವಿನ್ನೂ ತಿಳಿದಿಲ್ಲ. ಯಾಕೆಂದರೆ ನಮ್ಮನ್ನು ನಾವು ಶರೀರದೊಂದಿಗೆ ಗುರುತಿಸಿಕೊಂಡು ಈ ಐಹಿಕ ಒಂದು ಜಗತ್ತಿನ ಭಾಗ ಅಂತ ನಮ್ಮನ್ನು ನಾವು ತಿಳ್ಕೊಂಡಿರ್ತೀವಿ. ಆದ್ದರಿಂದ ಶ್ಲೋಕ 3 ಮತ್ತು 4, ನ ರೂಪಮಸ್ಯೇಹ ತಥೋಪಲಭ್ಯತೆ ನಾಂತೋ ನ ಚಾದಿ ನ ಚ ಸಂಪ್ರ

ಈ ಮರದ ನಿಜವಾದ ರೂಪವನ್ನು ಈ ಜಗತ್ತಿನಲ್ಲಿ ಕಾಣಲಾಗುವುದಿಲ್ಲ. ಅದರ ಅಂತ್ಯ, ಆದಿ ಅಥವಾ ಅಸ್ಥಿವಾರಗಳನ್ನು ಯಾರೂ ಅರ್ಥ ಮಾಡಿಕೊಳ್ಳಲಾರರು. ಆದರೆ ಮನುಷ್ಯನು ದೃಢ ಮನಸ್ಸಿನಿಂದ, ಅನಾಸಕ್ತಿಯ ಶಸ್ತ್ರದಿಂದ ದೃಢವಾದ ಬೇರಿರುವ ಈ ಮರವನ್ನು ಕಡಿದು ಹಾಕಬೇಕು. ಅನಂತರ ಯಾವ ಸ್ಥಳಕ್ಕೆ ಒಮ್ಮೆ ಹೋದರೆ ಮತ್ತೆ ಹಿಂದಿರುಗುವುದಿಲ್ಲವೋ ಆ ಸ್ಥಳವನ್ನು ಹುಡುಕಬೇಕು. ಅಲ್ಲಿ ದೇವೋತ್ತಮ ಪರಮಪುರುಷನಿಗೆ ಶರಣಾಗಬೇಕು. ಅನಾದಿ ಕಾಲದಿಂದ ಎಲ್ಲವೂ ಅವನಿಂದಲೇ ಪ್ರಾರಂಭವಾಯಿತು, ಎಲ್ಲವೂ ಅವನಿಂದಲೇ ವಿಸ್ತಾರಗೊಂಡಿದೆ. ಅಶ್ವತ್ಥ ವೃಕ್ಷದ ನಿಜವಾದ ರೂಪವನ್ನು ಈ ಅಹಿಕ ಜಗತ್ತಿನಲ್ಲಿ ಅರ್ಥ ಮಾಡಿಕೊಳ್ಳುವುದು ಸಾಧ್ಯವಿಲ್ಲ ಎಂದು ಇಲ್ಲಿ ಸ್ಪಷ್ಟವಾಗಿ ಹೇಳಿದೆ. ಬೇರು ಮೇಲುಗಡೆ ಇರುವುದರಿಂದ ನಿಜವಾದ ವೃಕ್ಷದ ವಿಸ್ತರಣೆ ಇನ್ನೊಂದು ಕೊನೆಯಲ್ಲಿದೆ. ವೃಕ್ಷದ ಅಹಿಕ ವಿಸ್ತರಣೆಯಲ್ಲಿ ಸಿಕ್ಕಿಕೊಂಡ ಮನುಷ್ಯ ಮರವು ಎಷ್ಟು ದೂರ ಹೋಗುತ್ತದೆ ಎನ್ನುವುದಾಗಲಿ, ಅಥವಾ ಅಂದರೆ ಈ ಮರದ ಪ್ರಾರಂಭವನ್ನಾಗಲಿ ಕಾಣಲಾರ. ಆದರೂ ಮನುಷ್ಯನು ಕಾರಣವನ್ನು ಹುಡುಕಬೇಕಾಗಿದೆ. ನಾನು ನನ್ನ ತಂದೆಯ ಮಗ, ನನ್ನ ತಂದೆ ಇಂಥವರ ಮಗ, ಅವರು ತಂದೆ ಯಾರು ಅಂತೇಳಿ ಹೀಗೆ ಹುಡುಕ್ತಾ ಹೋದ ಹಾಗೆ ಆ ಮೂಲ ಭಗವಂತನೇ ಇರುತ್ತಾರೆ ಅನ್ನೋದನ್ನು ತಿಳಿದುಕೊಳ್ಬೇಕು. ಹೀಗೆ ಹುಡುಕಿಕೊಂಡು ಹೋದರೆ ಬ್ರಹ್ಮನನ್ನು ತಲುಪುತ್ತೇವೆ. ಅವನನ್ನು ಗರ್ಭೋದಕ ಶಾಯಿ ವಿಷ್ಣು ಸೃಷ್ಟಿಸಿದರು. ಈ ರೀತಿಯಲ್ಲಿ ಕಡೆಗೆ ದೇವೋತ್ತಮ ಪರಮಪುರುಷನನ್ನು ತಲುಪಿದಾಗ ಸಂಶೋಧನೆಯ ಕೆಲಸ ಮುಗಿಯುತ್ತದೆ. ಈ ಮರದ ಮೂಲ ಎಂದರೆ ದೇವೋತ್ತಮ ಪರಮಪುರುಷನನ್ನು ಅವನ ಜ್ಞಾನವಿರುವ ಭಕ್ತರ ಸಹವಾಸದ ಮೂಲಕ ಹುಡುಕಬೇಕಾಗುತ್ತದೆ. ಆ ತಿಳುವಳಿಕೆಯಿಂದ ಮನುಷ್ಯ ಕ್ರಮೇಣ ವಾಸ್ತವತೆಯ ಈ ಮಿಥ್ಯಾ ಪ್ರತಿಬಿಂಬದಿಂದ ಬೇರೆಯಾಗುತ್ತಾನೆ. ಜ್ಞಾನವನ್ನು ಪಡೆದು ಸಂಬಂಧವನ್ನು ಕತ್ತರಿಸಿ ಹಾಕಿ ನಿಜವಾದ ಮರದಲ್ಲಿ ವಾಸ್ತವವಾಗಿ ನೆಲೆಯನ್ನು ಪಡೆಯಬಹುದು. ಈ ಸಂಬಂಧದಲ್ಲಿ ಅಸಂಗ ಎನ್ನುವ ಪದವು ಬಹಳ ಮುಖ್ಯವಾದದ್ದು. ಏಕೆಂದರೆ ಜೀವಿಗೆ ಇಂದ್ರಿಯ ಸುಖದಲ್ಲಿ ಮತ್ತು ಐಹಿಕ ಪ್ರಕೃತಿಯ ಮೇಲೆ ಯಜಮಾನಿಕೆ ನಡೆಸುವುದರಲ್ಲಿ ಆಸಕ್ತಿ ಬಹಳ ಬಲವಾಗಿರುತ್ತದೆ. ಆದುದರಿಂದ ಅಧಿಕಾರಯುತ ಧರ್ಮ ಗ್ರಂಥಗಳ ಆಧಾರದ ಮೇಲೆ ಆಧ್ಯಾತ್ಮಿಕ ವಿಜ್ಞಾನದ ಚರ್ಚೆಯಿಂದ ಮನುಷ್ಯನು ಅನಾಸಕ್ತಿಯನ್ನು ಕಲಿಯಬೇಕು. ನಿಜವಾಗಿ ಜ್ಞಾನವಿರುವವರಿಂದ ಕೇಳಿ ತಿಳಿಯಬೇಕು. ಭಕ್ತರ ಸಹವಾಸದಲ್ಲಿ ನಡೆಯುವ ಇಂತಹ ಚರ್ಚೆಯಿಂದ ಮನುಷ್ಯನು ದೇವೋತ್ತಮ ಪರಮಪುರುಷನ ಬಳಿಗೆ ಬರುತ್ತಾನೆ. ಅನಂತರ ಮನುಷ್ಯನು ಮಾಡಬೇಕಾದ ಮೊದಲ ಕೆಲಸ ಭಗವಂತನಿಗೆ ಶರಣಾಗುವುದು. ಮನುಷ್ಯನು ಒಮ್ಮೆ ಹೋದರೆ ಮತ್ತೆ ಈ ಮಿಥ್ಯಾ ಪ್ರತಿಬಿಂಬದ ಮರಕ್ಕೆ ಹಿಂದಿರುಗದೇ ಇರುವಂತಹ ಸ್ಥಳವೊಂದಿದೆ. ಅದರ ವರ್ಣನೆಯನ್ನು ಇಲ್ಲಿ ಕೊಟ್ಟಿದೆ. ಪ್ರತಿಯೊಂದು ವಸ್ತು ಯಾವ ಮೂಲ ಬೇರಿನಿಂದ ಮೂಡಿ ಬಂದಿದೆಯೋ ಆ ಮೂಲ ಬೇರು ದೇವೋತ್ತಮ ಪರಮಪುರುಷನಾದ ಕೃಷ್ಣ. ಆ ದೇವೋತ್ತಮ ಪುರುಷನ ಅನುಗ್ರಹವನ್ನು ಪಡೆಯಲು ಮನುಷ್ಯನು ಶರಣಾದರೆ ಸಾಕು. ಇದು ಶ್ರವಣ, ಕೀರ್ತನ ಮುಂತಾದವುಗಳಿಂದ ಭಕ್ತಿ ಸೇವೆಯನ್ನು ಮಾಡುವುದರ ಫಲ. ಈ ಅಹಿಕ ಜಗತ್ತಿನ ವಿಸ್ತರಣೆಗೆ ಭಗವಂತನೇ ಕಾರಣ. ಭಗವಂತನೇ ಇದನ್ನು ವಿಸ್ತರಿಸಿದ್ದಾರೆ. ಅಹಂ ಸರ್ವಸ್ಯ ಪ್ರಭವ, ನಾನು ಎಲ್ಲದರ ಮೂಲ ಅಂತ ಹೇಳ್ತಾರೆ ಅಲ್ವಾ ಶ್ರೀಕೃಷ್ಣ. ಆದ್ದರಿಂದ ಐಹಿಕ ಬದುಕಿನ ಈ ಬಲವಾದ ಅಶ್ವತ್ಥ ವೃಕ್ಷದ ತೊಡಕಿನಿಂದ ತಪ್ಪಿಸಿಕೊಳ್ಳಬೇಕಾದರೆ ಮನುಷ್ಯನು ಶ್ರೀಕೃಷ್ಣನಿಗೆ ಶರಣಾಗತನಾಗಬೇಕು. ಕೃಷ್ಣನಿಗೆ ಶರಣಾಗುತ್ತಲೇ ಮನುಷ್ಯನು ತಾನಾಗಿಯೇ ಈ ಅಹಿಕ ವಿಸ್ತರಣೆಯಿಂದ ಕಳಚಿಕೊಳ್ಳುತ್ತಾನೆ. ಶ್ಲೋಕ 5.

0: ಸುಳ್ಳು ಪ್ರತಿಷ್ಠೆಯಿಂದ, ಮೋಹದಿಂದ ಮತ್ತು ದುಸ್ಸಂಗದಿಂದ ಮುಕ್ತರಾದವರು, ನಿತ್ಯವಾದುದನ್ನು ಅರಿತವರು, ಅಹಿಕ ಕಾಮವನ್ನು ತ್ಯಜಿಸಿದವರು, ಸುಖ ದುಃಖಗಳ ದ್ವಂದ್ವದಿಂದ ಬಿಡುಗಡೆಯಾದವರು ಮತ್ತು ಗೊಂದಲವಿಲ್ಲದೆ ಆ ಪರಮ ಪುರುಷನಿಗೆ ಶರಣಾಗುವುದು ಹೇಗೆ ಎನ್ನುವುದನ್ನು ತಿಳಿದವರು, ಇಂಥವರು ಆ ಶಾಶ್ವತವಾದಂತಹ ರಾಜ್ಯವನ್ನು ಪಡೆಯಬಹುದು. ಸೊ ಈ ಶಾಶ್ವತವಾದಂತಹ ರಾಜ್ಯವನ್ನು ಪಡೆಯಬೇಕಂತಿದ್ರೆ ನಾವು ಮೂರು ವಿಷಯಗಳನ್ನು ಗಮನದಲ್ಲಿ ಇಟ್ಕೊಳ್ಬೇಕು. ಮೊಟ್ಟ ಮೊದಲಿಗೆ ನಾವು ಯಾರು ಅನ್ನೋದನ್ನು ನಾವು ತಿಳಿದುಕೊಳ್ಬೇಕು. ನಮ್ಮ ಡಿಸಿಗ್ನೇಷನನ್ನು ನಾವು ಕರೆಕ್ಟ್ ಮಾಡ್ಕೊಳ್ಬೇಕು. ಸೊ ನಾವು ಯಾರು? ನಾವು ಆತ್ಮ, ಈ ದೇಹವಲ್ಲ, ನಾವು ಪರಮಾತ್ಮನ ಅಂಶ. ನಾವು ಈ ಐಹಿಕ ಪ್ರಪಂಚದ ಮಾಲೀಕರಾಗೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಈ ಐಹಿಕ ಪ್ರಪಂಚವೇ ಶಾಶ್ವತ, ನಮ್ಮ ಜೀವನವೂ ಕೂಡ ಇಲ್ಲಿ ಶಾಶ್ವತ. ಯಾವಾಗ ನಮ್ಮ ಮೃತ್ಯು ಉಂಟಾಗುತ್ತೋ ನಮಗೆ ಗೊತ್ತಿರೋದಿಲ್ಲ. ಆದ್ದರಿಂದ ನಾವು ಯಾವ ರೀತಿಯಲ್ಲಿ ಯಾವುದರ ಮಾಲೀಕರು ಕೂಡ ಅಲ್ಲ. ಸೊ ನಮ್ಮ ಡಿಸಿಗ್ನೇಷನ್ ಏನು? ಜೀವೇರ ಸ್ವರೂಪ ಹೋಯ್ ಕೃಷ್ಣೇರ ನಿತ್ಯ ದಾಸ್. ಸೊ ನಾವು ಭಗವಂತನ ನಿತ್ಯ ದಾಸರಾಗಿರುವಂಥದ್ದು ನಮ್ಮ ಸ್ವರೂಪ. ದಾಸ ದಾಸಾನು ದಾಸ ಅನ್ನುವಂಥದ್ದೇ ನಮ್ಮ ನಿಜವಾದ ಪೊಸಿಷನ್. ಸೊ ದಾಸರು ಹಾಡ್ತಾರೆ, ದಾಸ ದಾಸರ ಮನೆಯ ದಾಸಾನು ದಾಸ ನಾನು ಅಂತೇಳಿ. ಅದೇ ನಮ್ಮ ನಿಜವಾದಂತಹ ಸ್ವಭಾವ. ಆದರೆ ನಾವದನ್ನು ಮರೆತು ನಾವೇ ಬಾಸ್ ಆಗೋದಕ್ಕೆ ಹೊರಡ್ತೀವಿ ಈ ಐಹಿಕ ಪ್ರಪಂಚದಲ್ಲಿ, ಅಲ್ವಾ? ಬಾಸ್, ಬಾಸಾನು ಬಾಸ್ ಅನ್ನೋದಕ್ಕೆ ತುಂಬ ಮಹತ್ವ ಕೊಡ್ತಾರೆ ಜನರು. ನಾವಿಷ್ಟೇ ಪ್ರಯತ್ನ ಪಟ್ಟರು ನಾವು ಬಾಸ್ ಆಗೋದಕ್ಕೆ ಸಾಧ್ಯವಿಲ್ಲ. ನಾವು ಭ್ರಮೆಯಲ್ಲಿರ್ತೀವಿ, ನಾವು ಬಾಸ್ ಅನ್ನುವಂಥ ಭ್ರಮೆಯಲ್ಲಿರ್ತೀವಿ. ಸೊ ಮೊಟ್ಟ ಮೊದಲಿಗೆ ನಮ್ಮ ಡೆಸಿಗ್ನೇಷನನ್ನು ನಾವು ಸರಿಪಡಿಸಿಕೊಳ್ಬೇಕು. ಎರಡನೆಯದಾಗಿ, ನಾವು ಈ ಐಹಿಕ ವಿಷಯಾಸಕ್ತಿಗಳಲ್ಲಿ ಅಂದರೆ ಅತಿಯಾಗಿ ತೊಡಗಿಕೊಳ್ಳುವುದನ್ನು ಕಡಿಮೆ ಮಾಡಬೇಕು. ಅನಾವಶ್ಯಕವಾದಂಥ ವಿಷಯಗಳಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳೋದ್ರಿಂದ ನಮಗೆ ಅದರಿಂದ ಯಾವ ಲಾಭವೂ ಇಲ್ಲ. ಸೊ ಐಹಿಕ ಬಂಧನಗಳು ನಮ್ಮನ್ನು ಅವು ಬಂಧಿಸುತ್ತವೆ. ಆದ್ದರಿಂದ ಡಿಟ್ಯಾಚ್ಮೆಂಟ್ ಅನ್ನುವಂಥದ್ದು, ಸೊ ಡಿಟ್ಯಾಚ್ಮೆಂಟ್ ಅನ್ನುವಂಥದ್ದು ನಮ್ಮ ಸ್ವಂತ ಪ್ರಯತ್ನದಿಂದ ಬರುವಂಥದ್ದಲ್ಲ. ಡಿಟ್ಯಾಚ್ಮೆಂಟ್ ಥ್ರೂ ಅಟ್ಯಾಚ್ಮೆಂಟ್, ಒಳ್ಳೆಯ ವಿಷಯಗಳ ಜೊತೆ ನಾವು ಅಟ್ಯಾಚ್ ಆದಾಗ, ಒಳ್ಳೆಯ ವಿಷಯಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ಬೇಡವಾದಂಥದ್ದು ತನ್ನಿಂತಾನೇ ಅದು ಡಿಟ್ಯಾಚ್ ಆಗ್ತಾ ಹೋಗುತ್ತೆ, ನಮ್ಮಿಂದ ಅದು ಬೇರ್ಪಡುತ್ತಾ ಹೋಗುತ್ತೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಸೊ ಹೈಯರ್ ಟೇಸ್ಟ್ ಅನ್ನುವಂಥದ್ದು ನಮಗೆ ಸಿಕ್ಕಿದಾಗ ಜೀವನದಲ್ಲಿ, ಆ ಲೋವರ್ ಟೇಸ್ಟ್ ಅನ್ನುವಂಥದ್ದು ಅನಾವಶ್ಯಕವಾಗಿರುವಂಥ ವಿಷಯಗಳಿಂದ ತನ್ನಿಂತಾನೆ ನಮಗೆ ಅದರ ಬಗ್ಗೆ ಅನಾಸಕ್ತಿ ಮೂಡುತ್ತೆ ಅನ್ನುವಂಥದ್ದು. ಸೊ ಇದರ ಮುಂದಿನ ಭಾಗವನ್ನು ನಾವು ನಾಳಿನ ಎಪಿಸೋಡಲ್ಲಿ ತಿಳಿದುಕೊಳ್ಳೋಣ. ಹರೇ ಕೃಷ್ಣ.
1: ಇದುವರೆಗೂ ಕೇಳಿದ್ರಿ ಗೀತರಹಸ್ಯ ಕಾರ್ಯಕ್ರಮ. ಪ್ರಸ್ತುತಪಡಿಸಿದವರು ಶ್ರೀಮತಿ ಶೋಭಾಮಯ್ಯ ಅವರು. ಹೀಗೆ ಕೇಳ್ತಾ ಇರಿ 90.4 FM ಅನ್ನು. ನಮಸ್ಕಾರ.

ನಮಸ್ಕಾರ, ಬೆಳಗಿನ ಶುಭೋದಯಗಳು. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು ಕೆಎಲ್ಇ ವೇಣುಧ್ವನಿ 90.4 FM. ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 8:00 to 8:15 ವಾರ್ತೆಗಳು ಹಿಂದಿ ಭಾಷೆಯಲ್ಲಿ, 8:15 to 8:30 ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ, 8:30 to 9:00 ಮಧುರ ಮುಂಜಾನೆ ಕಾರ್ಯಕ್ರಮ, 9:00 to 9:30 ವಿಶೇಷ ಕಾರ್ಯಕ್ರಮಗಳು, 9:30 to 10:00 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ, 10:00 to 12:00 ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ, 12:00 to 12:30 ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮ, 12:30 to 1:00 ಪ್ರಸಾರವಾಗಲಿದೆ. ಕೆಎಲ್ಇ ಚಿತ್ರಮಾಲಾ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ, 1:00 to 1:30 ಮಹಿಳಾ ವೇದಿಕೆ ಕಾರ್ಯಕ್ರಮ, 1:30 to 2:00 ಯುವಶಕ್ತಿ ಮರಾಠಿ ಸಮಯದಲ್ಲಿ, 2:00 to 2:15 ವಾರ್ತೆಗಳು ಇಂಗ್ಲಿಷ್ ಭಾಷೆಯಲ್ಲಿ, 2:15 to 4:00 ಕೆಎಲ್ಇ ಸಂಗೀತ ಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ, 4:00 to 4:30 ಕನ್ನಡ ಭಾವಗೀತೆಗಳ ಕಾರ್ಯಕ್ರಮ ಭಾವಸಂಗಮ, 4:30 to 5:00 ಪ್ರಸಾರವಾಗಲಿದೆ. ಯುವಧ್ವನಿ ಕಾರ್ಯಕ್ರಮ 5:00 to 7:35 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ, 7:35 to 7:45 ವಾರ್ತೆಗಳು ಕನ್ನಡ ಭಾಷೆಯಲ್ಲಿ, 7:45 to 8:00 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು, 8:00 to 8:15 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ, 8:15 to 9:00 ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಯಾದೋಂಕಿ ಭಾರತ್ ಹಳೆಯ ಹಿಂದಿ ಚಿತ್ರ

ನಮಸ್ಕಾರ, ಇದು ವೇಣುಧ್ವನಿ 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದೀಗ ಪ್ರಸಾರವಾಗಲಿದೆ KLE ಆಯುರ್ವೇದ ಹೆಲ್ತ್ ಗೈಡ್.

0: ನಮಸ್ಕಾರ ಕೇಳುಗರೆ, ನಾನು ಡಾಕ್ಟರ್ ಅರುಣ್ ಕುಮಾರ್ ಬಿರಾದಾರ್, ಡಿಪಾರ್ಟ್ಮೆಂಟ್ ಆಫ್ ಶಾಲಾಕ್ಯ ತಂತ್ರ ಕಣ್ಣು ಚಿಕಿತ್ಸೆ ಘಟಕದಿಂದ ಮಾತಾಡ್ತಾ ಇದ್ದೇನೆ.
1: ನಮ್ಮ ಸುತ್ತಮುತ್ತಲಿನ ಜಗತ್ತಿನ ಸೃಷ್ಟಿ ಸೌಂದರ್ಯವನ್ನು ಅನುಭವಿಸಲು ಕಣ್ಣುಗಳ ಬಹಳ ಪ್ರಮುಖ ಪಾತ್ರ ವಹಿಸುತ್ತವೆ. ಪುರಾತನ ಕಾಲದಿಂದಲೂ ಕಣ್ಣಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಿದ್ದು ಸರ್ವೇಂದ್ರಿಯಾನಾಂ ನಯನಂ ಪ್ರಧಾನಂ ಎಂದು ಹೇಳಲಾಗಿದೆ. ಇದರಿಂದಲೂ ಎಲ್ಲರೂ ಕಣ್ಣಿನ ಆರೋಗ್ಯ ಕಾಪಾಡುವುದರಲ್ಲಿ ಹೆಚ್ಚಿನ ಆದ್ಯತೆಯನ್ನು ನೀಡುತ್ತಾರೆ. ಕಣ್ಣಿಗೆ ಸಾಮಾನ್ಯ ವಾಗಿ ಪೀಡಿಸುವ ತೊಂದರೆಗಳೆಂದರೆ ದೂರದೃಷ್ಟಿದೋಷ, ಸಮೀಪ ದೃಷ್ಟಿದೋಷ, ಅಲರ್ಜಿ, ಕಣ್ಣು ಕೆಂಪಾಗುವುದು, ಕಣ್ಣಿನ ನೀರು ಬರುವುದು, ಈರುಳುಗನು ಅಂದರೆ ರಾತ್ರಿ ಹೊತ್ತಿನಲ್ಲಿ ಅಥವಾ ಕಡಿಮೆ ಬೆಳಕಿನಲ್ಲಿ ಕಣ್ಣು ಕಾಣದೇ ಇರೋದು ಅಥವಾ ಮಂಜಾಗಿ ಕಾಣುವುದು ಮುಂತಾದ ಕಾಯಿಲೆಗಳಾಗಿವೆ. ಇವುಗಳಲ್ಲದೆ ದೃಷ್ಟಿ ಕಳೆದುಕೊಳ್ಳುವಂಥ ಗಂಭೀರ ಕಾಯಿಲೆಗಳೆಂದರೆ ಸಕ್ಕರೆ ಕಾಯಿಲೆಯಿಂದ ಉಂಟಾಗುವ ಕಣ್ಣಿನ ರೆಟಿನ ಸಂಬಂಧಿತ ತೊಂದರೆಗಳು, ಗ್ಲಾಕೋಮಾ ಅಂದರೆ ಕಾಚಬಿಂದು ಮತ್ತು ಕಣ್ಣಿನ ನರದೌರ್ಬಲ್ಯ ಮುಂತಾದಗಳಾಗಿವೆ. ಆಯುರ್ವೇದದಲ್ಲಿ ಪುರಾತನ ಕಾಲದಿಂದಲೂ ಕಣ್ಣಿಗೆ ಸಂಬಂಧಪಟ್ಟ ಕಾಯಿಲೆಗಳಿಗೆ ಸ್ವತಂತ್ರ ತಜ್ಞ ವೈದ್ಯರು ಇದ್ದರು. ಇದರಲ್ಲಿ ವಿಶೇಷ ಹೆಸರನ್ನು ಪಡೆದುಕೊಂಡವರು ನಿಮಿ ಮಹರ್ಷಿಗಳು. 5,000 ವರ್ಷಗಳ ಮುಂಚೆ ಆಯುರ್ವೇದದಲ್ಲಿ ಹೇಳಲ್ಪಟ್ಟ ಕಣ್ಣಿನ ಹಲವಾರು ವ್ಯಾಧಿಗಳಿಗೆ ಮತ್ತು ಅವುಗಳ ಚಿಕಿತ್ಸೆ ವಿಧಾನದಲ್ಲಿ ಇಂದಿಗೂ ನಾವು ಪಾಲಿಸಿ ಫಲಕಾರಿ ಪರಿಣಾಮವನ್ನು ಕಾಣುತ್ತೇವೆ. ಕೆಲವು ಕಣ್ಣಿನ ಕಾಯಿಲೆಗಳಿಗೆ ಶಸ್ತ್ರಚಿಕಿತ್ಸೆ ವಿಧಾನವನ್ನು ವರ್ಣಿಸಲಾಗಿದೆ. ಅಂತಹ ವ್ಯಾಧಿಗಳಿಗೆ ಇಂದಿಗೂ ಸಹ ಶಸ್ತ್ರಚಿಕಿತ್ಸೆಯೇ ಒಂದು ಉಪಾಯವಾಗಿದೆ. ಕಣ್ಣಿನ ಕಾಯಿಲೆಗಳಿಗೆ ವಿಶೇಷ ಚಿಕಿತ್ಸಾ ಉಪಕ್ರಮಗಳೆಂದರೆ ಶೇಖ, ಅಶ್ವತ್ಥನ, ಪಿಂಡಿ, ಬಿಡಾಲಕ, ತರ್ಪಣ, ಪುಟಪಾಕ ಮತ್ತು ಅಂಜನಾಗಿವೆ. ಅಲ್ಲದೆ 8 ವಿಧ ಶಸ್ತ್ರಚಿಕಿತ್ಸಾ ಕ್ರಮಗಳನ್ನು ವರ್ಣಿಸಲಾಗಿದೆ. ಈಗ ಕೆಲವೊಂದು ಕಣ್ಣಿನ ಸಾಮಾನ್ಯ ಚಿಕಿತ್ಸೆ ಉಪಕ್ರಮಗಳನ್ನು ನಾವು ತಿಳಿದುಕೊಳ್ಳೋಣ. ಸೇಕ 4 ಅಂಗುಲಿ ಎತ್ತರದಿಂದ ಕಣ್ಣಿನ ಮೇಲೆ ಔಷಧಿ ದ್ರವ್ಯಗಳಿಂದ ತಯಾರಿಸಲ್ಪಟ್ಟ ದ್ರವ್ಯವನ್ನು ನಿರ್ದಿಷ್ಟ ಕಾಲದವರೆಗೆ ಹಾಕುವುದು ಸೇಕವಾಗಿದೆ. ಇದರಲ್ಲಿ ತ್ರಿಫಲ, ಹರಿದ್ರ, ಎಷ್ಟಿಮದು ಇವುಗಳಿಂದ ತಯಾರಿಸಲ್ಪಟ್ಟ ಕಷಾಯ ಕಣ್ಣಿನ ಅಲರ್ಜಿ ಹಾಗೂ ದೃಷ್ಟಿದೋಷಗಳಿಗೆ ಲಾಭಕರವಾಗಿದೆ. ಹಾಲು, ಪಂಚಕರ್ಪೂರ, ಎಷ್ಟಿಮದು, ಹರಿದ್ರ ಇವುಗಳಿಂದ ತಯಾರಿಸಲ್ಪಟ್ಟ ಶೀತಲ ಮಿಶ್ರಣವನ್ನು ಕಣ್ಣಿನಲ್ಲಿ ರಕ್ತ ಸೋರುವಿಕೆ ಇದ್ದಲ್ಲಿ ಹೆಚ್ಚಿನ ಪರಿಣಾಮ ಬೀರುತ್ತದೆ. ಅಶ್ವತ್ಥನ 2 ಅಂಗುಲಿ ಎತ್ತರದಿಂದ ಬಿಂದು ಸ್ವರೂಪದಲ್ಲಿ ಔಷಧಿ ಕಣ್ಣಲ್ಲಿ ಹಾಕುವುದೇ ಅಶ್ವತ್ಥನವಾಗಿದೆ. ಅಗಸೆ ಸೊಪ್ಪು, ತುಳಸಿ ಸೊಪ್ಪು, ನುಗ್ಗೆ ಸೊಪ್ಪು ಇವುಗಳ ರಸದಲ್ಲಿ ಜೇನುತುಪ್ಪ ಸೇರಿಸಿ ಕಣ್ಣಿಗೆ ಹಾಕೋದ್ರಿಂದ ಕಣ್ಣಿನ ಅಲರ್ಜಿ, ಕಣ್ಣು ಉರಿತ, ಕಣ್ಣು ಕೆಂಪಾಗುವುದು, ನೀರು ಬರುವುದು ಕಡಿಮೆ ಆಗುತ್ತದೆ. ಗುಲಾಬ್ ಜಲ ಮತ್ತು ಸ್ಫಟಿಕ ಇವುಗಳ ಮಿಶ್ರಣದಿಂದ ಕಣ್ಣಲ್ಲಿ ಹಾಕೋದ್ರಿಂದ ಕಣ್ಣಿಗೆ ಹೊಳಪು ಬರುತ್ತದೆ ಹಾಗೂ ಕಣ್ಣಲ್ಲಿ ತೇವಾಂಶ ಅಂದರೆ ನೀರಾಂಶ ಕಡಿಮೆ ಆಗುವುದಿಲ್ಲ. ಪಿಂಡಿ ಅಂದರೆ ಔಷಧಿ ದ್ರವ್ಯಗಳಿಂದ ತಯಾರಿಸಲ್ಪಟ್ಟ ಕಲ್ಕವನ್ನು ಕಣ್ಣಿನ ಮೇಲೆ ಇಡುವುದು ಪಿಂಡಿಯಾಗಿದೆ. ಲೋಳಸಾರ್, ಗುಡುಚಿ ಎಲೆಗಳಿಂದ ತಯಾರಿಸಲ್ಪಟ್ಟ ಕಲ್ಕವನ್ನು ಕಣ್ಣಿನ ಮೇಲೆ ಇಡುವುದರಿಂದ ಕಣ್ಣು ಕೆಂಪಾಗೋದು, ಕಣ್ಣು ಉರಿಯೋದು ಕಡಿಮೆಯಾಗುತ್ತದೆ. ಬಿಡಾಲಕ ಔಷಧಿ ದ್ರವ್ಯಗಳಿಂದ ತಯಾರಿಸಲ್ಪಟ್ಟ ಕಲ್ಕವನ್ನು ಕಣ್ಣಿನ ಮೇಲೆ ರೆಪ್ಪೆ ಹೊರತುಪಡಿಸಿ ಲೇಪ ಹಚ್ಚುವುದು ಬಿಡಾಲಕ ಆಗಿದೆ. ಹರಿದ್ರ, ದಾರು ಹರಿದ್ರ, ಗೈರಿಕ, ಎಷ್ಟಿಮದು ಇವುಗಳಿಂದ ತಯಾರಿಸಲ್ಪಟ್ಟ ಕಲ್ಕವನ್ನು ಲೇಪದಿಂದ ಕಣ್ಣಿನ ಸುತ್ತಲೂ ಕಪ್ಪು ಕಲೆಗಳು ಹಾಗೂ ಕಣ್ಣಿನ ನಿಶಕ್ತಿ ದೂರ ಮಾಡುತ್ತದೆ. ತರ್ಪಣ ಪುಟಪಾಕ ಕಣ್ಣಿನ ಸುತ್ತಲೂ ಹಿಟ್ಟಿನಿಂದ 2 ಅಂಗುಲಿ ಎತ್ತರ ಗೋಡೆಯನ್ನು ತಯಾರಿಸಿ ಅದರಲ್ಲಿ ಔಷಧಿ ದ್ರವ್ಯಗಳಿಂದ ನಿರ್ದಿಷ್ಟ ಸಮಯದವರೆಗೆ ಇಡುವುದು ತರ್ಪಣ ಅಥವಾ ಪುಟಪಾಕ ಆಗಿದೆ. ಇದು ದೃಷ್ಟಿದೋಷಗಳಿಗೆ ವಿಶೇಷ ಚಿಕಿತ್ಸೆ ಆಗಿದ್ದು ತ್ರಿಫಲಘೃತ, ಜೀವಂತಾದಿಘೃತ ಮುಂತಾದವುಗಳನ್ನು ಬಳಸಲಾಗುತ್ತದೆ. ಕಾಡಿಗೆ ಹಚ್ಚುವ ವಿಧಾನದಲ್ಲಿ ಕಣ್ಣಿನ ಔಷಧಿ ದ್ರವ್ಯಗಳಲ್ಲಿ ಹಚ್ಚುವುದು ಅಂಜನವಾಗಿದೆ. ಇದರಲ್ಲಿ ದಾಡಿಮಾಂಜನ, ರಸಾಂಜನ, ಸವಿರಾಂಜನ ಮುಂತಾದವುಗಳಾಗಿವೆ. ಈ ಅಂಜನ ಅನ್ನುವಂತಹ ಕ್ರಿಯಾಕಲ್ಪ ಚಿಕಿತ್ಸೆಯನ್ನು ಬರೀ ಕಣ್ಣಿನ ಕಾಯಿಲೆಗಳಿಗೆ ಅಲ್ಲದೆ ಹಲವಾರು ಸಾರ್ವದೈಹಿಕ ಕಾಯಿಲೆಗಳಲ್ಲಿಯೂ ಸಹ ಬಳಸಲ್ಪಡುತ್ತದೆ. ಉದಾಹರಣಾರ್ಥವಾಗಿ ಜ್ವರ, ಕಾಮಲೆ ಮುಂತಾದ ಕಾಯಿಲೆಗಳಲ್ಲಿಯೂ ಸಹ ಅಂಜನ ಚಿಕಿತ್ಸೆಯನ್ನು ಬಳಸಲಾಗುತ್ತದೆ. ಕಣ್ಣಿನ ಕಾಯಿಲೆಗಳಲ್ಲಿ ಸಾಮಾನ್ಯವಾಗಿ ಬಳಸಲ್ಪಡುವ ಔಷಧಿಗಳೆಂದರೆ ಲಘುಸೂತ ಶೇಖರ ರಸ, ತ್ರಿಫಲ ಗುಗ್ಗುಳು, ಸಾಪ್ತಾಮೃತ ಲೋಹ, ಪಂಚತಿಕ್ತ ಕೃತ ಗುಗ್ಗುಳು, ದಶಮೂಲ ಕೊಡತ್ರಯಾದಿ ಕಷಾಯ ಮುಂತಾದವುಗಳಾಗಿವೆ. ದೃಷ್ಟಿದೋಷಗಳ ಚಿಕಿತ್ಸೆಯಲ್ಲಿ ನೇತ್ರ ವ್ಯಾಯಾಮಗಳು ಕೂಡ ಸಹಾಯಕವಾಗುತ್ತದೆ. ಧನ್ಯವಾದ.

0: ಇದುವರೆಗೂ ಕೇಳಿದ್ರಿ KLE ಆಯುರ್ವೇದ ಹೆಲ್ತ್ ಗೈಡ್. ಇದು KLE ವೇಣುಧ್ವನಿ 90.4 FM ಪ್ರಸ್ತುತಿ. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ, ಇದು 90.4 FM. KLE ಕನಸು ನಮಸ್ಕಾರ.
1: Seasons change, but your brilliance is timeless. P&G brings you the exclusive change of season offer.
2: Now get an incredible discount of 10,000 rupees per carat on the purchase of stunning diamond jewelry. Also enjoy up to 20% off on making charges of gold jewelry and a flat 20% off on making of silver.
1: Offer valid till 31st July 2026. Hurry, visit to Mrs. Purushottam Narayan Gadgil, Seraph and Jewelers today. Terms and conditions apply.
0: KLE ವಿಶ್ವವಿದ್ಯಾಲಯದ KLE ಸಂಗೀತ ಮಹಾವಿದ್ಯಾಲಯ ಪ್ರಸ್ತುತಪಡಿಸುತ್ತಿದೆ ಸಮೂಹ ಗಾಯನ ಸ್ಪರ್ಧೆ. ಪ್ರೌಢಶಾಲೆ ವಿದ್ಯಾರ್ಥಿಗಳಿಗಾಗಿ ದೇಶಭಕ್ತಿ ಗೀತೆಗಳು ಮತ್ತು ಪದವಿ ಪೂರ್ವ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಿಗಾಗಿ ಜನಪದ ಗೀತೆಗಳು. ಮಂಗಳವಾರ ದಿನಾಂಕ 11 ಆಗಸ್ಟ್ 2026 ಸಮಯ 9 ಗಂಟೆಗೆ. ಸ್ಥಳ KLE ಕನ್ವೆನ್ಷನ್ ಸೆಂಟರ್, 300 seater hall, JNMC ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9886103520 ಹಾಗೂ 9916467993.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312473777.
1: ಬೆಳಗಾವಿಯಲ್ಲಿ ನೂತನವಾಗಿ ಆರಂಭವಾಗಲಿದೆ ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್ ಪ್ರಸ್ತುತಪಡಿಸುವ ಒನ್ ಲೈಫ್ ಸುಂದರ ಬದುಕಿನ ಹೊಸ ಆರಂಭ. 20 ವರ್ಷಗಳ ಭರವಸೆಯ ಹೆಸರು ಅಂಬಿಕಾ ಗ್ರೂಪ್ ಈಗ ಕೋರಿ ಡೆವಲಪರ್ಸ್ ಜೊತೆಗೂಡಿ ನಿಮಗಾಗಿ ತರುತ್ತಿದ್ದಾರೆ ಬೆಳಗಾವಿಯ ಹೆಮ್ಮೆಯ ಪ್ರಾಜೆಕ್ಟ್. ಸುಸಜ್ಜಿತ ಜೀವನ ಶೈಲಿಗಾಗಿ ಅತ್ಯಾಧುನಿಕ 2BHK ಅಪಾರ್ಟ್ಮೆಂಟ್ಗಳು, ವಿಶ್ವ ದರ್ಜೆಯ ಸೌಲಭ್ಯಗಳು, ಸುಂದರವಾದ ಉದ್ಯಾನವನ, ಲ್ಯಾಂಡ್ಸ್ಕೇಪ್ ಗಾರ್ಡನ್, ಹೈಟೆಕ್ ಜಿಮ್ ಮತ್ತು ಯೋಗ ಕೇಂದ್ರ, ನಗರದ ಪ್ರಮುಖ ಶಾಲೆಗಳು, ಆಸ್ಪತ್ರೆಗಳು ಮತ್ತು ಬಸ್, ರೈಲು, ವಿಮಾನ ನಿಲ್ದಾಣಗಳಿಗೆ ಅತ್ಯಂತ ಹತ್ತಿರ. 24/7 ಭದ್ರತೆ ಮತ್ತು ಸ್ಮಾರ್ಟ್ ಫೀಚರ್ಸ್, 24/7 ನಿರಂತರ ನೀರಿನ ಸೌಲಭ್ಯ, ಸಂಪೂರ್ಣ ವಿದ್ಯುತ್ ಬ್ಯಾಕ್ಅಪ್, ಪರಿಸರ ಸ್ನೇಹಿ ಮಳೆ ನೀರು ಕೊಯ್ಲು ವ್ಯವಸ್ಥೆ, ಮಕ್ಕಳಿಗಾಗಿ ಸುರಕ್ಷಿತ ಮತ್ತು ಸುಸಜ್ಜಿತ ಆಟದ ಮೈದಾನ, ಪ್ರತಿ ಫ್ಲೋರ್ ಮತ್ತು ಪ್ರವೇಶ ದ್ವಾರದಲ್ಲಿ CCTV ಕ್ಯಾಮೆರಾಗಳು, ವಿಶಾಲವಾದ ಕಾರ್ ಮತ್ತು ಟೂ ವೀಲರ್ ಪಾರ್ಕಿಂಗ್ ವ್ಯವಸ್ಥೆ. ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಂಬಿಕಾ ಪ್ಲಾಟಿನಂ, G5 ಗ್ರೌಂಡ್ ಫ್ಲೋರ್, 9th ಕ್ರಾಸ್, ಭಾಗ್ಯನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 08314069685, ಮೊಬೈಲ್ ಸಂಖ್ಯೆ 7760477279. ನಿಮ್ಮ ಕನಸಿನ ಮನೆಯನ್ನು ಹಿಂದೆ ನನಸಾಗಿಸಿಕೊಳ್ಳಿ.
2: Seasons change, but your brilliance is timeless. P&G brings you the exclusive change of season offer.
3: Now get an incredible discount of 10,000 rupees per carat on the purchase of stunning diamond jewelry. Also enjoy up to 20% off on making charges of gold jewelry and a flat 20% off on making of silver.
2: Offer valid till 31st July 2026. Hurry, visit to Messrs. Purushottam Narayan Gadgil, Seraph and Jewelers today. Terms and conditions apply.

0: ನಮಸ್ಕಾರ, ನೀವು ಕೇಳ್ತಾ ಇದ್ರ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ, ಇದು 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಸ್ನೇಹಿತರೆ, ಇದು ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ. ಕಾರ್ಯಕ್ರಮದ ಇವತ್ತಿನ ವಿಷಯ ಚಿಕ್ಕ ಮಕ್ಕಳಲ್ಲಿ ಕಂಡುಬರುವ ಹೃದಯ ರೋಗ ಹಾಗೂ ಚಿಕಿತ್ಸೆ ಕುರಿತು. ಈ ವಿಷಯದ ಕುರಿತು ವಿವರವಾದ ಮಾಹಿತಿಯನ್ನು ಕೊಡಲಿದ್ದಾರೆ ಕಾರ್ಯಕ್ರಮದ ಅತಿಥಿ KLE ಡಾಕ್ಟರ್ ಪ್ರಭಾಕರ್ ಗೊರೆ ಆಸ್ಪತ್ರೆ ಹಾಗೂ ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿಯಿಂದ ಚಿಕ್ಕ ಮಕ್ಕಳ ಹೃದಯ ರೋಗ ತಜ್ಞರು ಡಾಕ್ಟರ್ ವೀರೇಶ್ ಮಾನ್ವಿ ಸರ್ ಅವರು ಕಾರ್ಯಕ್ರಮದಲ್ಲಿ. ತಮಗೆ ಸ್ವಾಗತ, ನಮಸ್ಕಾರ ಸರ್.
1: ನಮಸ್ಕಾರ ನಿಮಗೆ ಮತ್ತು ಎಲ್ಲ ಕೇಳುಗರಿಗೆ.
0: ಡಾಕ್ಟರ್ ಸರ್, ಇವತ್ತಿನ ವಿಷಯ ಚಿಕ್ಕ ಮಕ್ಕಳಲ್ಲಿ ಕಂಡುಬರುವ ಹೃದಯ ರೋಗ ಹಾಗೂ ಚಿಕಿತ್ಸೆ. ಬನ್ನಿ, ಚಿಕ್ಕ ಮಕ್ಕಳಲ್ಲಿ ಹೃದಯ ರೋಗ ಸಮಸ್ಯೆ ಯಾಕೆ ಆಗ್ತಾ ಇದೆ ಅದರ ಬಗ್ಗೆ ತಿಳಿಸಿ ಅಲ್ಲಿಂದ ಆರಂಭ ಮಾಡೋಣ ಪ್ಲೀಸ್.
1: ಈಗ ನಿಮ್ಗೆಲ್ಲರಿಗೂ ಗೊತ್ತಿರುವಂತೆ ಹೃದಯ ರೋಗಗಳು ದೊಡ್ಡವರಿಗೆ ಮಾತ್ರ ಸೀಮಿತವಲ್ಲ. ಹುಟ್ಟಿದ ನವಜಾತ ಶಿಶು ಹಿಡ್ಕೊಂಡು ಅವರಿಗೆ ಶಾಲೆಯಲ್ಲಿ ಇರುವಂತ ಮಕ್ಕಳಾಗ್ಲಿ ಅಥವಾ ಜಸ್ಟ್ ಅಡೋಲಸೆಂಟ್ ಅಂತೀವಲ್ಲ, ಅರೌಂಡ್ 9 to 15 years, ಈ ಏಜ್ ಗ್ರೂಪ್ದಲ್ಲಿ ಕೂಡ ಹೃದಯ ರೋಗಗಳು ಕಂಡು ಬರ್ತಾ ಇದೆ. ಇದು ಮೋರ್ ಆಫ್ ಇನ್ಕ್ರೀಸ್ಡ್ ಇನ್ ಡಿಟೆಕ್ಷನ್ ರೇಟ್. ಅಂದ್ರೆ ಈ ರೋಗ ಈಗ ಹೊಸದಾಗಿ ಬಂದಿರುವಂತ ರೋಗ ಅಲ್ಲ, ಇದು ನಮ್ಗೆ ಗೊತ್ತಾಗ್ತಾ ಇದೆ. ಈ ರೋಗ 50 ವರ್ಷದಿಂದನೂ ಇತ್ತು, 100 ವರ್ಷದಿಂದೂ ಇತ್ತು. ಆದ್ರೆ ಆವಾಗ ಈ ರೀತಿ ಫೆಸಿಲಿಟೀಸ್ ಎಲ್ಲ ಚಿಕ್ಕ ಮಕ್ಕಳ ಹೃದಯ ರೋಗ ತಜ್ಞರಾಗ್ಲಿ, ಚಿಕ್ಕ ಮಕ್ಕಳ ತಜ್ಞರಾಗ್ಲಿ, ಈಗ ಸ್ಮಾಲ್ ತಾಲೂಕಾ ಪ್ಲೇಸಸ್ ಅಲ್ಲಿ ಕೂಡ ಇದ್ದಾರೆ. ಅಲ್ಲಿ ಅವರು ಇಮಿಡಿಯೇಟ್ಲಿ ಡಿಟೆಕ್ಟ್ ಮಾಡಿ ವಿದಿನ್ ಅ ಮ್ಯಾಟರ್ ಆಫ್ 1 week ಆಫ್ ಲೈಫ್ ಅವ್ರು ಸಸ್ಪೆಕ್ಟ್ ಮಾಡ್ತಾರೆ. ಸಸ್ಪೆಕ್ಟ್ ಮಾಡಿದ ಮೇಲೆ ಆ ಮಕ್ಕಳು ಹೈಯರ್ ಸೆಂಟರ್, ನಮ್ KLE ಹಾಸ್ಪಿಟಲ್ ತರ ಈ ರೀತಿ ಹೈಯರ್ ಸೆಂಟರ್ ಅಲ್ಲಿ ಬಂದು, ವಿ ಹ್ಯಾವ್ ಗಾಟ್ ಆಲ್ ದ ಫೆಸಿಲಿಟೀಸ್ ಇಲ್ಲಿ, ವಿ ಕ್ಯಾನ್ ಇಮಿಡಿಯೇಟ್ಲಿ ಡಯಾಗ್ನೋಸ್. ನಾಟ್ ಓನ್ಲಿ ಡಯಾಗ್ನೋಸ್, ಡಯಾಗ್ನೋಸ್ ಮಾಡಿದ ತಕ್ಷಣ ಅದಕ್ಕೆ ಬೇಕಾಗುವಂತ ಮೆಡಿಕಲ್ ಮ್ಯಾನೇಜ್ಮೆಂಟ್ ಆಗಲಿ ಅಥವಾ ಕಾರ್ಡಿಯಾ ಕ್ಯಾತ್ ಲ್ಯಾಬ್ನಲ್ಲಿ ಮಾಡುವಂಥ ಲೈಫ್ ಸೇವಿಂಗ್ ಪ್ರೊಸೀಜರ್ ಆಗಿರ್ಬೋದು ಅಥವಾ ಶಸ್ತ್ರಚಿಕಿತ್ಸೆ, ನಿಯೋನೆಟಲ್ ಆ್ಯಂಡ್ ಪಿಡಿಯಾಟ್ರಿಕ್ ಕಾರ್ಡಿಯಾಕ್ ಸರ್ಜರಿ ಕೂಡ ಮಾಡಿ ಅದು ವಿ ಕ್ಯಾನ್ ಸೇವ್ ದಮ್, ಸಾಲ್ವೇಜ್ ಮಾಡಲಿಕ್ಕೆ ತುಂಬ ಅವಕಾಶಗಳಿವೆ. ಆ್ಯಂಡ್ ಈ ಒಂದು ಪ್ರೊಸೆಸ್ನಲ್ಲಿ ಜನರಿಗೆ ಏನ್ ಇನ್ಫಾರ್ಮೇಶನ್ ಹೋಗ್ತಾ ಇದೆ ಅಂದ್ರೆ, ಇನ್ಸಿಡೆನ್ಸು ತುಂಬಾ ಜಾಸ್ತಿ ಆಗಿದೆ ಅಥವಾ ಹೊಸದಾಗಿ ಬರ್ತಾ ಇದೆ. ಅದು ಒಂದು 10% ನಿಜವಾಗಿರ್ಬೋದು, ಬಟ್ 90% ಇದು ಮೋರ್ ಆಫ್ ಬೆಟರ್ ಫೆಸಿಲಿಟೀಸ್ ಅಂಡ್ ಸ್ಕಿಲ್ಡ್ ಪೀಪಲ್ ಅವೈಲೇಬಲ್. ಸೊ ವಿ ಆರ್ ಪಿಕಿಂಗ್ ಅಪ್ ದೀಸ್ ಕೇಸಸ್ ಅಟ್ ದ ರೈಟ್ ಟೈಮ್ ಅಂಡ್ ಅವ್ರಿಗೆ ವಿ ಆರ್ ಗಿವಿಂಗ್ ದಮ್ ದ ಕರೆಕ್ಟ್ ಟ್ರೀಟ್ಮೆಂಟ್ ಅಸ್ ವೆಲ್.
0: ಉತ್ತಮವಾಗಿ ಹೇಳಿದ್ರಿ ಸರ್. ಅಂತ ಸಂದರ್ಭದಲ್ಲಿ ಈಗ ಹೃದಯ ರೋಗ ಮಕ್ಕಳಲ್ಲಿ ಎಸ್ಪೆಷಲಿ ಅದರ ಕಾರಣಗಳು
1: ಇವು. ಕಾರಣಗಳು ಮುಖ್ಯವಾಗಿ ಕಾರಣಗಳು ಅಂದ್ರೆ ಜನ್ಮದಿಂದ ಬರುವಂತ ತೊಂದರೆಗಳು, ಅಂದ್ರೆ ಅವಕ್ಕೆ ಕಂಜನೆಟಲ್ ಹಾರ್ಟ್ ಡಿಫೆಕ್ಟ್ಸ್ ಅಂತೀವಿ. ಕಂಜನೆಟಲ್ ಡಿಫೆಕ್ಟ್ ಅಂದ್ರೆ ಅಪ್ರಾಕ್ಸಿಮೇಟ್ಲಿ ಎಷ್ಟು ಫ್ರೀಕ್ವೆಂಟ್ಲಿ ಸಿಗುತ್ತೆ ಅಂತ ನೀವು ನಮ್ಗೆ ಕೇಳಿದ್ರೆ, ಅಪ್ರಾಕ್ಸಿಮೇಟ್ಲಿ 1,000 ನ್ಯೂ ಬೋರ್ನ್ಸ್ ಹುಟ್ಟಿದ್ರೆ ಅದರಲ್ಲಿ ಒಂದು 8-10 ಮಕ್ಕಳು ಈ ರೀತಿ ತೊಂದರೆ ಇರುತ್ತದೆ. ಇವರಿಗೆ ಕಂಜನೆಟಲ್ ಹಾರ್ಟ್ ಡಿಫೆಕ್ಟ್ಸ್ ಅಂತಾರೆ. ಅದರಲ್ಲಿ ವಾಸ್ಟ್ ಮೆಜಾರಿಟಿ ಅರೌಂಡ್ 70% ಮೇಜರ್ ಪ್ರಾಬ್ಲಮ್ ಇರಲ್ಲ, ಆದರೂ ಒಂದು 30% ಬೇಬೀಸ್ಗೆ ಮೇಜರ್ ಲೈಫ್ ಥ್ರೆಟ್ನಿಂಗ್ ಪ್ರಾಬ್ಲಮ್ಸ್ ಇರ್ತವೆ. ಸೊ ಈಗ ನೀವು ಜಸ್ಟ್ 1,000 ಅಂತ ನಾ ಹೇಳಿದೆ, ಬಟ್ ಇಫ್ ಯು ಟೇಕ್ ದ ಕ್ರೂಡ್ ಬರ್ತ್ ರೇಟ್ ಆಫ್ ಇಂಡಿಯಾ, ಅಪ್ರಾಕ್ಸಿಮೇಟ್ಲಿ 3.5 lakh ಬೇಬೀಸ್ ಆರ್ ಬಾರ್ನ್ ವಿತ್ ಕಂಜನೆಟಲ್ ಹಾರ್ಟ್ ಡಿಫೆಕ್ಟ್ಸ್ ಆಲ್ ಅಕ್ರಾಸ್ ಇಂಡಿಯಾ ಸೊ ಪರ್ ಇಯರ್. ಸೊ ಈ 3.5 ಅರೌಂಡ್ 80,000 to 90,000 ಬೇಬೀಸ್ಗೆ ಪರ್ ಇಯರ್ ಇಮಿಡಿಯೇಟ್ಲಿ ಅವ್ರಿಗೆ ಶಸ್ತ್ರಚಿಕಿತ್ಸೆ ಮಾಡಿ ಅವ್ರ ಲೈಫ್ ಸೇವ್ ಮಾಡುವಂತ ಇದೊಂದು ಡೇಟಾ ಇದೆ, ನ್ಯಾಷನಲ್ ಡೇಟಾ ಇದು. ಇದು ಲೇಟೆಸ್ಟ್ 2024 ಸೆನ್ಸಸ್ ಪ್ರಕಾರ ನಮ್ಮಲ್ಲಿ ಕಾನ್ಫರೆನ್ಸ್ ನಲ್ಲಿ ಪಬ್ಲಿಷ್ ಆಗಿರುವಂತ ಡೇಟಾ. ಸೊ ಅಂತ ಫೆಸಿಲಿಟೀಸು ಈ ತರ ನ್ಯೂಬಾರ್ನ್ ಕಾರ್ಡಿಯಾಕ್ ಸರ್ಜರಿ ಆಗಲಿ, ನ್ಯೂಬಾರ್ನ್ ಪ್ರೊಸೀಜರ್, ನಿಯೋನೆಟಲ್ ಕ್ಯಾತ್ ಲ್ಯಾಬ್ ಪ್ರೊಸೀಜರ್ ಮಾಡುವಂತ ಆಲ್ ಓವರ್ ಇಂಡಿಯಾ ಸೆಂಟರ್ಸ್ನು ತುಂಬಾ ಕಮ್ಮಿ. ಅದರಲ್ಲಿ ನಮ್ದು KLE ಹಾಸ್ಪಿಟಲ್, ವಿ ಆರ್ ಒನ್ ಆಫ್ ದ ಪೈನಿಯರ್ಸ್ ಡೂಯಿಂಗ್ ಹಿಯರ್ ಇನ್ ನಾರ್ತ್ ಕರ್ನಾಟಕ. ನಾವು ಇದು ಕಂಜನೆಟಲ್ ಹಾರ್ಟ್ ಡಿಫೆಕ್ಟ್ಸ್ ಬಿಟ್ಟು ಮತ್ಯಾವ ತರ ಕಾರಣಗಳು ಇವೆ ಅಂತ ನೀವು ಕೇಳಿದ್ರೆ, ಇನ್ಫೆಕ್ಷನ್ಸ್ ನೆಕ್ಸ್ಟ್ ಕಾಮನ್, ಈ ಒಂದು ಕಾವಾಸಾಕಿ ಅಂತ ಒಂದು ಡಿಸೀಸ್ ಇದೆ, ಅಥವಾ ಇದು ಕೋವಿಡ್ ಆದ್ಮೇಲೆ ಒಂದು ಮಿಸ್ಸಿ ಅಂತ ಒಂದು ಇನ್ಫೆಕ್ಷನ್ ಇತ್ತು, ಮಲ್ಟಿ ಇನ್ಫ್ಲಮೇಟರಿ ಸಿಸ್ಟಮಿಕ್, ಈಗೆಲ್ಲ ತುಂಬಾ ಕಮ್ಮಿ ಆಗಿದೆ, ಬಟ್ ಈಗೆಲ್ಲ ಒಂದು ಕಾಮನ್ನು. ಮತ್ತೆ ಇನ್ನೊಂದು ಬಹಳ ರೇರ್ ಟೈಪ್ ಆಫ್ ಡಿಸೀಸು ಲೈಕ್ ಬ್ಲಡ್ ಪ್ರೆಷರ್ನು ಇರ್ಬೋದು ಚಿಕ್ಕ ಮಕ್ಕಳಲ್ಲಿ. ಅಂಡ್ ಈ ಅಡಲ್ಟ್ಸ್ ನಲ್ಲಿ ಬರುವಂತ ಏನ್ ಬ್ಲಾಕ್ ಆಗುತ್ತವಲ್ಲ ಕೊರೋನರಿ ಆರ್ಟರಿ ಡಿಸೀಸ್, ಆ ತರ ರೋಗು ಯಾವು ಯೂಶುವಲಿ ಚಿಕ್ಕ ಮಕ್ಕಳಲ್ಲಿ ಇರೋಲ್ಲ. ಸೊ ಅಟ್ ಲೀಸ್ಟ್ ಚಿಲ್ಡ್ರನ್ ಆರ್ ಸೇವ್ಡ್ ಫ್ರಮ್ ದಟ್ ಅಪ್ ಟು ಅಟ್ ಲೀಸ್ಟ್ 15 to 18 years. ವೆರಿ ರೇರ್ಲಿ ಕೊರೋನರಿ ಆರ್ಟರಿ ಡಿಸೀಸ್ ಆಲ್ಮೋಸ್ಟ್ ನಿಲ್ ಅನ್ಬೋದು.
0: ಡಾಕ್ಟರ್ ಸರ್ ಬಹಳ ವಿವರವಾಗಿ ತಿಳಿಸಿದ್ರೆ. ಅಂತ ಸಂದರ್ಭದಲ್ಲಿ ಈಗ ಮುಖ್ಯವಾದ ಪ್ರಶ್ನೆ, ಮಕ್ಕಳಲ್ಲಿ ಹೃದಯ ರೋಗ ಇದೆ ಅಂತ ಏನಾದರೂ ಲಕ್ಷಣಗಳು, ಎನಿ ಸಿಂಪ್ಟಮ್ಸ್ ಅದರ ಬಗ್ಗೆ?
1: ಇದು ಒಂದು ಬಹಳ ಪ್ರಾಕ್ಟಿಕಲಿ ಇಂಪಾರ್ಟೆಂಟ್ ಆಗಿರುವಂತ ಕ್ವಶನ್. ಯಾಕಂದ್ರೆ ಅಡಲ್ಟ್ಸ್ ನಲ್ಲಿ ಚೆಸ್ಟ್ ಪೇನ್ ಇದ್ರೆ ದೇ ಇಮಿಡಿಯೇಟ್ಲಿ ದೇ ವಿಲ್ ಡೈರೆಕ್ಟ್ ದೆಮ್ಸೆಲ್ಸ್ ಟು ಕಾರ್ಡಿಯಾಲಜಿಸ್ಟ್. ಈಗ ಚೆಸ್ಟ್ ಪೇನ್ ಆಯಿತು ಅಂದರೆ ಅದು ಹಾರ್ಟ್ದು ಇರಲಿ ಅಥವಾ ಇರದೇ ಇರಲಿ, ದೇ ವಿಲ್ ಫೈಂಡ್ MBBS ಡಾಕ್ಟರು ಅಲ್ಲ, MD ಅಲ್ಲ, ಡೈರೆಕ್ಟ್ DM ಆಗಿರುವಂಥ ಕಾರ್ಡಿಯಾಲಜಿಸ್ಟ್ ಕಡೆ ಹೋಗ್ತಾರೆ.
0: ಓಕೆ,
1: ಅದು ಕ್ಲಿಯರ್ ಕಟ್ ಇದೆ ಅಡಲ್ಟ್ಸ್ನಲ್ಲಿ. ಬಟ್ ಚಿಕ್ಕ ಮಕ್ಕಳಲ್ಲಿ ದ ಕನ್ಫ್ಯೂಸಿಂಗ್ ಪ್ಯಾಟರ್ನ್ ಏನಿದೆ ಅಂದರೆ ಹಾರ್ಟ್ ರೋಗ ಇರುವಂಥ ಸಿಂಪ್ಟಮ್ಸು ಅವು ಟಿಪಿಕಲ್ ಇರಲ್ಲ. ಅವು ಚೆಸ್ಟ್ ಇನ್ಫೆಕ್ಷನ್ ಆಗಿರ್ಬೋದು. ಸೊ ಫ್ರೀಕ್ವೆಂಟ್ಲಿ ಅವ್ರಿಗೆ ಪದೇ ಪದೇ ಕೆಮ್ಮು, ಕಫ ಆಗೋದು, ಎದೆ ತುಂಬೋದು, ಎದಿನಲ್ಲಿ ಸೌಂಡ್ ಬರೋದು, ಹಾಲು ಕುಡಿಲಿಕ್ಕೆ ಶಕ್ತಿ ಇಲ್ದಂಗಿರೋದು, ಅಥವಾ ಸ್ವಲ್ಪ ಹೊತ್ತು ಹಾಲು ಕುಡಿದು ಬಿಟ್ಟು ಬಿಟ್ಬಿಡ್ತದೆ ಮಗು. ಆಮೇಲೆ ತಾಯಿ ಹಾಲು ಕಮ್ಮಿ ಸೇವಿಸಿದರೆ ಅದಕ್ಕೆ ಎಕ್ಸ್ಟ್ರಾ ಸ್ವೆಟಿಂಗ್ ಅದು ಆಗಿ ಪರ್ಸ್ಪಿರೇಷನ್ ಬೆವರು ಬರೋದು, ಮತ್ತು ತೂಕ ಬೆಳೆಯಲ್ಲ, ಈ ರೀತಿ ತೂಕ ಕಮ್ಮಿ ಆಗಿರುವುದು. ಸೊ ಈ ಎಲ್ಲ ಸಿಂಪ್ಟಮ್ಸ್ನಲ್ಲಿ ಅಥವಾ ಈ ಥರ ಪ್ರೆಸೆಂಟೇಷನ್ ಇದೆಯಲ್ಲ, ಇದರಲ್ಲಿ ಡೈರೆಕ್ಟ್ಲಿ ಹಾರ್ಟ್ ಇನ್ವಾಲ್ವ್ ಆಗಿದೆ ಅಂತ ಅಟೆಂಡರ್ಸ್ಗಾಗಲಿ ಅವ್ರ ಪೇರೆಂಟ್ಸ್ಗಾಗಲಿ ಯಾರಿಗೂ ಅನಿಸೋಲ್ಲ. ಯಾಕಂದರೆ ಅವರೇನು ತಿಳ್ಕೊತಾರೆ, ಇದು ಏನಾದರೂ ನುಂಗ್ಲಿಕ್ಕೆ ತೊಂದರೆ ಇರ್ಬೋದು, ಅದಕ್ಕೆ ಹಾಲು ಕುಡಿತಾ ಇಲ್ಲ, ಅಥವಾ ಪದೇ ಪದೇ ಕೆಮ್ಮಾಗಿದೆ, ಒಳಗೆ ನಿಮೋನಿಯಾ ಆಗ್ತಾ ಇದೆ, ಲಂಗ್ಸು ಅಲರ್ಜಿ ಆಗಿರ್ಬೋದು, ಅಥವಾ ಅಸ್ತಮಾ ಫೇಮ ಆಗಿರ್ಬೋದು ಅಂತ ಈ ಥರ ದೇ ಗೆಟ್ ಕನ್ಫ್ಯೂಸ್ಡ್. ಬಟ್ ಡೈರೆಕ್ಟ್ ಚೆಸ್ಟ್ ಪೇನ್ ಅಂತ ಏನು ದೊಡ್ಡವರು ಒಂದು ಅರೌಂಡ್ 10-15 ವರ್ಷ ಮೇಲೆ ವಯಸ್ಸದವರು, ಏನು ಹುಡುಗರು ಇರ್ತಾರಲ್ಲ, ಹುಡುಗರಾಗಲಿ ಹುಡುಗಿಯರು, ಈ ಏಜ್ ಗ್ರೂಪ್ದವರು ಅವ್ರ ಚೆಸ್ಟ್ ಪೇನ್ ಅಂತ ಒಂದು ಸಿಂಪ್ಟಮ್ ಹೇಳ್ಬೋದು. ಖರೆ ಅಡಲ್ಟ್ಸ್ನಲ್ಲಿ ಕಾಮನ್ ಆಗಿ ಚೆಸ್ಟ್ ಪೇನ್ ಅತ್ತಂದು ಸ್ವೆಟಿಂಗ್ ಚೆಸ್ಟ್ ಪೇನ್ ಬಂದರೆ ಫಸ್ಟ್ ಥಿಂಗ್ ವಿ ಹ್ಯಾವ್ ಟು ಥಿಂಕ್ ಇಸ್ ಕೊರೋನರಿ ಹಾರ್ಟ್ ಡಿಸೀಸ್. ಖರೆ ಚಿಕ್ಕ ಮಕ್ಕಳಲ್ಲಿ ಚೆಸ್ಟ್ ಪೇನು ಹಾರ್ಟ್ದಿಂದ ಇರುವುದು ಬಹಳ ರೇರು. ದ ಕಾಮನೆಸ್ಟ್ ಕಾಸ್ ಆಫ್ ಚೆಸ್ಟ್ ಪೇನ್ ಅಗೇನ್ ಚಿಕ್ಕ ಮಕ್ಕಳಲ್ಲಿ ಇದು ಮಸ್ಕ್ಯುಲರ್ ಸ್ಕೆಲಿಟಲ್, ಇದರ ಬೋನ್ ಇಂಜುರಿ ಆಗಿರ್ಬೋದು, ಅಥವಾ ಮಸಲ್ ಇಂಜುರಿ, ಲಿಗಾಮೆಂಟ್ ಏರು, ಅಥವಾ ಹೆವಿ ಸ್ಕೂಲ್ ಬ್ಯಾಗ್ ವಾಪರಿಸಿರ್ಬೋದು, ಅಥವಾ ಕ್ರಿಕೆಟ್ ಅದು ಆಡುವಾಗ ಚಂಡ ಬಡದಿರ್ಬೋದು, ಅಥವಾ ಒಮ್ಮೆ ಲಂಗ್ ನೆಗೆ ಇನ್ಫೆಕ್ಷನ್ ಆಗಿ ರೇರ್ ಕಾಸ್ ಹಾರ್ಟ್ದು ಇರಬಹುದು, ರೇಸ್ ಅರೌಂಡ್ 10-20%. ಬಟ್ ವಾಸ್ಟ್ ಮೆಜಾರಿಟಿ ಚೆಸ್ಟ್ ಪೇನು ಚಿಕ್ಕ ಮಕ್ಕಳಲ್ಲಿ ಹೃದಯದಿಂದ ಅಲ್ಲ.
0: ಖಂಡಿತ ಸರ್. ಅಂಡ್ ಸ್ನೇಹಿತರೆ, ಇದು ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ. ಕಾರ್ಯಕ್ರಮದ ವಿಷಯ ಚಿಕ್ಕ ಮಕ್ಕಳಲ್ಲಿ ಕಂಡು ಬರುವ ಹೃದಯ ರೋಗ ಹಾಗೂ ಚಿಕಿತ್ಸೆ ಕುರಿತು ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಕಾರ್ಯಕ್ರಮದ ಅತಿಥಿ KLE ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಬೆಳಗಾವಿಯ ಚಿಕ್ಕ ಮಕ್ಕಳ ಹೃದಯ ರೋಗ ತಜ್ಞರು ಡಾಕ್ಟರ್ ವೀರೇಶ್ ಮಾನ್ವಿ ಸರ್ ಅವರು. ಡಾಕ್ಟರ್ ಸರ್, ಈಗ ಮಕ್ಕಳಲ್ಲಿ ಹೃದಯ ಸಮಸ್ಯೆಗಳನ್ನು ಜನ್ಮಕ್ಕಿಂತ ಮೊದಲೇ ಕಂಡುಹಿಡಿಯಬಹುದು?
1: ಹೌದು, ಇದು ಅರೌಂಡ್ ಇದಕ್ಕೆ ಒಂದು ಟೆಸ್ಟಿಂಗ್ ಮಾಡ್ತಾರೆ, ಆ ಟೆಸ್ಟಿಂಗ್ ಹೆಸರು ಫೀಟಲ್ ಇಕೋಕಾರ್ಡಿಯೋಗ್ರಫಿ ಅಂತಾರೆ. ಸೊ ಬೇಸಿಕಲಿ ಅಲ್ಟ್ರಾಸೌಂಡ್ ಟೆಸ್ಟಿಂಗ್ನೇ ಅದು. ನಾವೇನು ಮಕ್ಕಳಲ್ಲಿ ಇಕೋಕಾರ್ಡಿಯೋಗ್ರಫಿ ಮಾಡ್ತೇವೆ, ಅದನ್ನೇ ಪ್ರೆಗ್ನೆಂಟ್ ಲೇಡಿಯಲ್ಲಿ ಕೂಡ ಮಾಡ್ಬೋದು. ಅರೌಂಡ್ 18-20 ವೀಕ್ಸ್ ಅವ್ರದ್ದು ಏನು ಪ್ರೆಗ್ನೆನ್ಸಿ ಡ್ಯೂರೇಷನ್ ಇದೆ, ಅದರಲ್ಲಿ ಮಾಡಿಬಿಟ್ಟು ನಾವು ಈ ಮಾಡೋ ಟೆಸ್ಟ್ ಮಾಡೋ ಉದ್ದೇಶ ಏನಂದರೆ ಸ್ಮಾಲ್ ಹೋಲು ಅಲ್ಲಿ ಇಲ್ಲಿ ಅಂತ ಅದನ್ನೆಲ್ಲ ಕಂಡು ಹಿಡಿಯೋದಲ್ಲ. ಇದ್ರದ್ದು ಮೇನ್ ಮೋಟಿವ್ ಅಥವಾ ಇದೇನು ಉದ್ದೇಶ ಏನು ಈ ಟೆಸ್ಟ್ ಮಾಡೋದಂದರೆ, ಕೆಲವೊಂದು ಹಾರ್ಟ್ನಲ್ಲಿರುವಂಥ ತೊಂದರೆ ಅಥವಾ ಕಾಯಿಲೆಗಳು ಅವು ನಾನ್ ಕಾಂಪ್ಯಾಟಬಲ್ ವಿತ್ ಲೈಫ್ ಇರ್ತವೆ. ಅಂದರೆ ಅದು ಮಗು ಹುಟ್ಟಿದ ತಕ್ಷಣ ಒಂದು ತಿಂಗಳಲ್ಲಿ ಅಥವಾ 2 ತಿಂಗಳಲ್ಲಿ ಶಸ್ತ್ರಚಿಕಿತ್ಸೆ ಮಾಡದೇ ಇದ್ದಾಗ ಅವು ನ್ಯಾಚುರಲ್ ಲೈಫ್ ಪ್ರೋಗ್ರೆಸ್ ಆಗಲಿಕ್ಕೆ ತೊಂದರೆ, ಅದು ಇಮಿಡಿಯೇಟ್ಲಿ ದೇ ಮೇ ನಾಟ್ ಸರ್ವೈವ್. ಇಂಥ ಮೇಜರ್ ಲೈಫ್ ಥ್ರೆಟ್ನಿಂಗ್ ಕಂಡೀಷನ್ಗೆ ನಾವು ಕಂಡು ಹಿಡೀಲಿಕ್ಕೆ ಸಾಧ್ಯ. ಸೊ ಅಂಥ ಒಂದು ಕಂಡೀಷನ್ ಇದ್ದಾಗ ನಾವು ಅಟ್ಲೀಸ್ಟ್ ವಿ ಕ್ಯಾನ್ ಡೂ ಕೌನ್ಸಿಲಿಂಗ್. ಅವ್ರಿಗೆ ಅಟೆಂಡರ್ಸ್ ಹೇಳ್ಬೋದು ನಿಮ್ಮ ಮಗು ಈ ಥರ ಇದೆ, ತೊಂದರೆ ಆದಮೇಲೆ ಹುಟ್ಟಿದ ಮೇಲೆ ಈ ರೀತಿ ತೊಂದರೆ ಆಗ್ಬೋದು. ದೆನ್ ಇಟ್ ಇಸ್ ಅಪ್ ಟು ದಿ ಅಟೆಂಡರ್ಸ್ ವೆದರ್ ವೆದರ್ ಇಟ್ ದೇ ಹ್ಯಾವ್ ಟು ಕಂಟಿನ್ಯೂ ಆರ್ ನಾಟ್, ದಟ್ ಇಸ್ ಅ ಸೆಪ್ರೇಟ್ ಡಿಸ್ಕಷನ್. ಬಟ್ ಅವ್ರಿಗೆ ಅದು ಅಟ್ಲೀಸ್ಟ್ ಪ್ರಿಪೇರ್ಡ್ ಇರ್ತಾರೆ. ಸೆಕೆಂಡು, ಅವರು ಕಂಟಿನ್ಯೂ ಮಾಡ್ತಾ ಇದ್ರೆ ಅವ್ರ ಡೆಲಿವರಿನೂ ನಾವು ಪ್ಲಾನ್ ಮಾಡಿ ಮಾಡ್ಬೋದು. ಅವರು ಸಪೋಸ್ ಒಂದು ಯಾವ್ದಾರು ತಾಲೂಕಾ ಪ್ಲೇಸ್ನಲ್ಲಿ ಅಥವಾ ಡಿಸ್ಟ್ರಿಕ್ಟ್ ಪ್ಲೇಸ್ ಅಲ್ಲಿ ಅಲ್ಲಿ ಫೆಸಿಲಿಟಿ ಇರಲ್ಲ, ಅಂತಲ್ಲಿ ಅವ್ರು ಏನಾದರೂ ಹೆರಿಗೆ ಮಾಡ್ತಾ ಇದ್ರೆ ಅದನ್ನ ನಾವು ಡೈರೆಕ್ಟ್ಲಿ ಅವ್ರಿಗೆ ನಮ್ಮ KLE ತರ ಹಾಸ್ಪಿಟಲ್ನಲ್ಲಿ ಅವ್ರಿಗೆ ಪ್ಲಾನಿಂಗ್ ಮಾಡಿ ಇಲ್ಲೇ ಡೆಲಿವರಿ ಮಾಡಿದ್ರೆ ಇಮಿಡಿಯೇಟ್ಲಿ ಏನಾದರೂ ಅವ್ರಿಗೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋದಾದ್ರೆ ಕೂಡ ಈ ಇಂಪಾರ್ಟೆಂಟ್ ಪ್ರೆಷಸ್ ಟೈಮ್ ವೇಸ್ಟ್ ಆಗಲ್ಲ. ಸೊ ಈ ತರ ಪ್ಲಾನಿಂಗ್ ಮಾಡ್ಲಿಕ್ಕೆ ಬರುತ್ತೆ. ಫೀಟಲ್ ಇಕೋಕಾರ್ಡಿಯೋಗ್ರಫಿ ಈಗ ಮಾಡ್ತಾ ಇದ್ದೇವೆ ನಾವು. ಅಪ್ರಾಕ್ಸಿಮೇಟ್ಲಿ ಅಬೌಟ್ 4-5 ಕೇಸಸ್ ಪರ್ ಡೇ ಫೀಟಲ್ ಇಕೋ ಮಾಡ್ತಾ ಇದ್ದೇವೆ ನಮ್ಮಲ್ಲಿ. ಇದನ್ನು ರೇಡಿಯಾಲಜಿಸ್ಟ್ದವರು ಕೂಡ ಮಾಡ್ತಾರೆ, ಕಾರ್ಡಿಯೋಲಜಿಸ್ಟ್ ಅಷ್ಟೇ ಮಾಡ್ಬೇಕಂತಲ್ಲ, ರೇಡಿಯಾಲಜಿದವರು ಕೂಡ ಮಾಡ್ತಾರೆ. ಪ್ಲಸ್ ಇದರಲ್ಲಿ ಒಂದು ಸೆಪರೇಟ್ ಬ್ರಾಂಚ್ನೂ ಡೆವಲಪ್ ಆಗಿದೆ, ಫೀಟಲ್ ಮೆಡಿಸಿನ್ ಬ್ರಾಂಚ್ ಅಂತ. ಸೊ ಅವರು ಕೂಡ ಇದರಲ್ಲಿ ಇನ್ವಾಲ್ವ್ ಇದ್ದಾರೆ. ಸೊ ಇಟ್ ಇಸ್ ಅ ಮಲ್ಟಿ ಡಿಸಿಪ್ಲಿನರಿ ಬ್ರಾಂಚ್.
0: ಫ್ಯಾಂಟಾಸ್ಟಿಕ್ ಡಾಕ್ಟರ್ ಸರ್. ಅವಾಗ ಕಂಜನೈಟಲ್ ಡಿಸೀಸ್, ಇನ್ನೊಂದು ಹೇಳಿದ್ರಿ ಕಾವಾಸಾಕಿ ಅಂತ, ಹಂಗಂದ್ರೆ ಏನು ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಬೋದಾ?
1: ಇದು ಕಾವಾಸಾಕಿ ಡಿಸೀಸ್ ಅಂದ್ರೆ ಇದು ಆಕ್ಚುಲಿ ಇದು ಹೆಸರು ಜಪನೀಸ್ ನೇಮ್. ಇದು ಕಾವಾಸಾಕಿ ಅಂದ್ರೆ ಈ ರೋಗ ಜಪಾನ್ದಲ್ಲಿ ಫಸ್ಟ್ ಕಂಡು ಬಂದಿತ್ತು. ಅವರು ಡಾಕ್ಟರ್ ಹೆಸರು ಅವ್ರ ಹೆಸರ ಮೇಲೆ ಯಾರು ಕಂಡು ಹಿಡಿದಿದ್ದಾರೆ ಅವ್ರ ಹೆಸರ ಮೇಲೆ ಇದು ರೋಗ ಹೋಗಿದೆ. ಇದರಲ್ಲಿ ಏನಿದೆ, ಒಂದರ ವೈರಸ್ ತರ ಇನ್ಫೆಕ್ಷನ್ ಆಗುತ್ತೆ ಫಸ್ಟ್, ಫೀವರ್ ಆಗುತ್ತೆ, ಆಮೇಲೆ ಒಂದು 15 ದಿವಸ ಆದ್ಮೇಲೆ ಕಂಟಿನ್ಯೂಸ್ ಹೈ ಗ್ರೇಡ್ ಫೀವರ್ ಬರ್ತವೆ. ಪೂರೆ ಅದು ಜ್ವರ ಎಷ್ಟು ಹೈ ಗ್ರೇಡ್ ಇರುತ್ತೆ ಅಂದ್ರೆ ಅದು ನೀವು ಪ್ಯಾರಾಸಿಟಮಾಲ್ ಆಗಲಿ ಏನಾದರೂ ತಗೊಂಡ್ರು ಕೂಡ ಇಮಿಡಿಯೇಟ್ಲಿ ವಿದಿನ್ 2 hours ಮತ್ತೆ ಫೀವರ್, ಅಂಡ್ ಫೀವರ್ ಲಾಸ್ಟ್ ಫಾರ್ ಅಬೌಟ್ 10 days, 8 days, 10 days. ಎಲ್ಲರೂ ವರಿಯ ಮಾಡ್ತಾರೆ ಎದಕ್ಕೆ ಇದು ಕಡಿಮೆ ಆಗ್ತಾಯಿಲ್ಲ ಏನು. ಅಂಡ್ ರುಟೀನ್ ಬ್ಲಡ್ ಇನ್ವೆಸ್ಟಿಗೇಷನ್ಸ್ನಲ್ಲಿ ಯಾವ ಬ್ಯಾಕ್ಟೀರಿಯಾ ಅಥವಾ ಮಲೇರಿಯಾ, ಟೈಫಾಯ್ಡ್ ಈ ತರ ರೋಗದ ಟ್ರೀಟ್ಮೆಂಟ್ ಮಾಡಿದ್ರು ಕೂಡ ಅವು ಯಾವ ಗುಣ ಆಗಲ್ಲ. ಸೊ ಅದಕ್ಕೆ ಸ್ಪೆಸಿಫಿಕ್ ಲಕ್ಷಣಗಳಿವೆ. ಅದರಲ್ಲಿ ಬಾಡಿ ಮೇಲೆ ರೆಡ್ ಕಲರ್ ರ್ಯಾಶ್ ಬರುತ್ತೆ, ನಾಲ್ಗೆ ಎಲ್ಲ ರೆಡ್, ಟೊಮ್ಯಾಟೊ ಸ್ಟ್ರಾಬೆರಿ ತರ ರೆಡ್ ಕಲರ್ ಆಗುತ್ತೆ, ಸ್ಕಿನ್ ಅಲ್ಲಿ ಎಲ್ಲ ಪೀಲಿಂಗ್ ಸ್ಟಾರ್ಟ್ ಆಗುತ್ತೆ, ಆಮೇಲೆ ಐಸ್ನು ಎಲ್ಲ ರೆಡ್ ಇಂಜೆಕ್ಷನ್ ಆಗಿದ್ದರೆ ತರ ಕೆಂಪು ಕಣ್ಣಾಗುತ್ತೆ. ಸೊ ಇದು ಒಂದು ಸೆಪರೇಟ್ ಡಿಸೀಸ್ ಇದೆ. ಇದರಲ್ಲಿ ಹಾರ್ಟ್ಗೆ ಏನು ಸಂಬಂಧ ಆಯ್ತು ನೀವು ಕೇಳ್ಬೋದು. ಇದರಲ್ಲಿ ಅರೌಂಡ್ 1 month ಆದಮೇಲೆ ಅವು ಹಾರ್ಟ್ದಿಂದ ಏನು ಸಪ್ಲೈ ಆಗುವಂಥ ಮೇನ್ ಕೊರೋನರಿ ಆರ್ಟ್ರಿ ಅಂತೇವಲ್ಲ, ರೈಟ್ ಸೈಡ್ದಾಗಲಿ ಲೆಫ್ಟ್ ಸೈಡ್ದಾಗಲಿ, ಅದರಲ್ಲಿ ಒಂಥರ ಎನ್ಯೂರಿಸಮ್, ಎನ್ಯೂರಿಸಮ್ ಅಂದರೆ ಬಲೂನ್ ಥರ ಉಬ್ಬುತ್ತವೆ. ಅವು ಬಲೂನ್ ಗತೆ ಉಬ್ಬಿದ್ಮೇಲೆ ರೌಂಡ್ ಆದಮೇಲೆ ಅದರೊಳಗೆ ಬ್ಲಡ್ ಕ್ಲಾಟ್ ಆಗುತ್ತೆ, ಅಂದಮೇಲೆ ಮುಂದ್ಗಡೆ ಬ್ಲಡ್ ಹೋಗಲ್ಲ, ಅದು ಹಾರ್ಟ್ ವೀಕ್ ಆಗಿ ಹಾರ್ಟ್ ಅಟ್ಯಾಕ್ ಕೂಡ ಆಗಬಹುದು. ರೇರ್ ಕಾಂಪ್ಲಿಕೇಶನ್, ಒನ್ ಆಫ್ ದ ಕಾಸ್ ಫಾರ್ ಹಾರ್ಟ್ ಅಟ್ಯಾಕ್ ಇನ್ ಚಿಲ್ಡ್ರನ್ ಅಂತ ಲಿಸ್ಟ್ ಮಾಡ್ತಾ ಹೋದ್ರೆ ಇದು ಒನ್ ಆಫ್ ದ ರೇರ್ ಕಾಸ್. ಬಟ್ ಇವೆಲ್ಲ ಟೇಕ್ ಹೋಮ್ ಮೆಸೇಜಸ್, ಡೋಂಟ್ ವರಿ ಅಬೌಟ್ ಕವಾಸಕಿ ಡಿಸೀಸ್, ಇಟ್ ಇಸ್ ಅ ವೆರಿ ರೇರ್ ಥಿಂಗ್. ಬಟ್ ಈ ತರ ನಿಮ್ಗೇನು ಲಕ್ಷಣ ಹೇಳಿದ್ನಲ್ಲ, ಇದರಲ್ಲಿ ಹಂಗಿದ್ದಾಗ ಒಂದು ಇಕೋಕಾರ್ಡಿಯೋಗ್ರಫಿ ಮಾಡಿ ಹಾರ್ಟ್ದು ಇನ್ವಾಲ್ವ್ಮೆಂಟ್ ಇದೇನಾ ಅಥವಾ ಇಲ್ಲ, ಅಥವಾ ನಿಮ್ಮಲ್ಲಿ ಚಿಕ್ಕ ಮಕ್ಕಳ ತಜ್ಞರು ಸಸ್ಪೆಕ್ಟ್ ಮಾಡಿದಾಗ ಮಾಡ್ಲಿಕ್ಕೆ ಬರುತ್ತೆ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08312473777.
1: ಅಂತ ಸಂದರ್ಭದಲ್ಲಿ ಸರ್, ಇದು ಮಕ್ಕಳಲ್ಲಿ ಅರಿತಿಮಿಯಾಗಳು ಅಪಾಯಕಾರಿಯೇ? ಅದರ ಬಗ್ಗೆ ಸ್ವಲ್ಪ ಅದ್ರಗಿಂತ ಮುಂಚೆ ಅರಿತಿಮಿಯಾ ಅಂದ್ರೆ ಏನು?
2: ಅರಿತಿಮಿಯಾ ಅಂದ್ರೆ ಅದರಲ್ಲಿ ಹೆಸರಿನಲ್ಲೇ ಅದರದ್ದು ಮೀನಿಂಗ್ ಇದೆ. ರಿದಮ್ ಅಂದ್ರೆ ಒಂದು ಪ್ರಾಪರ್ ಫೋಕಸ್ಡ್ ಸಿಂಕ್ರನೈಸ್ಡ್ ಮೆಥಡ್ ಅಲ್ಲಿ ನಮ್ಮ ಹಾರ್ಟ್ ಬಡಿತ ಇರುತ್ತೆ. ಅದರಲ್ಲಿ ಒಂದು ಮೂರ್ನಾಲ್ಕು ಹಾರ್ಟ್ ನಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಲೊಕೇಶನ್ಸ್ ಇದೆ. ಒಂದು ಫಸ್ಟ್ ಲೊಕೇಶನ್ ಹಾರ್ಟ್ ಬೀಟ್ ಅನ್ನ ಜನರೇಟ್ ಮಾಡುತ್ತೆ. ಅಂದ್ರೆ ಇದು ಒಂಥರ, ಈಗ ನೀವು ಕೇಳ್ಬೋದು ಏನ್ ಎಕ್ಸಾಕ್ಟ್ಲಿ ಹಾರ್ಟ್ ಅಂದ್ರೆ. ಇದು ಇಲೆಕ್ಟ್ರಿಕ್ ಮೋಟರ್ ಪಂಪ್ ಇದ್ದಂಗೆ. ಮೋಟರ್ ಪಂಪ್ ಹಾರ್ಟ್, ಅದರಲ್ಲಿ ಹರಡ್ತಾ ಇರೋದು ಇಲೆಕ್ಟ್ರಿಸಿಟಿ. ಅಂದ್ರೆ ಅದು ಓನ್ ತಂದೇ ಒಂದು ಓನ್ ಇಲೆಕ್ಟ್ರಿಸಿಟಿನ ಜನರೇಟ್ ಮಾಡುತ್ತೆ. ಟೂ ಕಾಂಪೊನೆಂಟ್ಸ್, ಒಂದು ಇಲೆಕ್ಟ್ರಿಕಲ್ ಕಾಂಪೊನೆಂಟ್ ದಟ್ ರಿಸಲ್ಟ್ಸ್ ಇನ್ ಟು ಮೆಕ್ಯಾನಿಕಲ್ ಕಾಂಟ್ರಾಕ್ಷನ್ ಕಾಸಿಂಗ್ ಮೆಕ್ಯಾನಿಕಲ್ ಕಾಂಪೊನೆಂಟ್, ಅಂದ್ರೆ ಬ್ಲಡ್ ಹೊರಗೆ ಹೋಗುದು. ಸೊ ಇದು ಇಲೆಕ್ಟ್ರಿಕಲ್ ಅಂಡ್ ಮೆಕ್ಯಾನಿಕಲ್ ಕಾಂಪೊನೆಂಟ್ ಎರಡೂ ಕೂಡ ಹಾರ್ಟ್ನೇ ತಂದು ಕರೆಂಟ್ ತಾನೇ ತಯಾರು ಮಾಡ್ತೈತಿ. ಅದು ಒಂದು ಸಿಂಕ್ರನಿನಲ್ಲಿ ಇರುತ್ತೆ, ಅಂದ್ರೆ ರಿದಮ್ನಲ್ಲಿ ಇರುತ್ತೆ. ಎರಿದಿಮೆ ಅಂದ್ರೆ ಆ ರಿದಮ್ ಡಿಸ್ಟರ್ಬ್ ಆಗುತ್ತೆ, ಅಂದ್ರೆ ಹಾರ್ಟ್ ಬಡಿತ ಜಾಸ್ತಿನೂ ಆಗ್ಬಹುದು, ತುಂಬಾ ಜಾಸ್ತಿ, ಅಥವಾ ನಾರ್ಮಲ್ ಕಿತ ತುಂಬಾ ಕಮ್ಮಿನೂ ಆಗ್ಬಹುದು. ಎರಡು ತರ ಎರಿದಿಮೆ ಇದೆ. ಅದರಲ್ಲಿ ಮೇಜರ್ ಆಗಿ ಕಂಡು ಬರುವಂತದ್ದು ಈ ಸುಪ್ರಾ ವೆಂಟ್ರಿಕ್ಯುಲರ್ ಟೆಕಿಕಾರ್ಡಿ ಅಂತಾರೆ. ಒಮ್ಮಿಂದೊಮ್ಮೆ ಹಾರ್ಟ್ ರೇಟ್ 180, 200, 220 ಪರ್ ಮಿನಿಟ್ ಕಿಂತ ಜಾಸ್ತಿ ಆಗುತ್ತೆ. ಯೂಶ್ವಲಿ ಮಕ್ಕಳು, ಚಿಕ್ಕ ಮಕ್ಕಳು, ಏಕದಮ್ ಬಹಳ ಸಣ್ಣ ಮಕ್ಕಳಿದ್ರೆ ಅವ್ರಿಗೆ ಏನು ಸಿಂಪ್ಟಮ್ ಗೊತ್ತಾಗಲ್ಲ, ಅವ್ರಿಗೆ ಹೇಳಲಿಕ್ಕೆ ಬರಲ್ಲ. ಖರೆ ಒಂದು 15-16 ವರ್ಷದ ಹುಡುಗರು ಇದ್ದಾಗ ಅವ್ರು ಹೇಳ್ತಾರೆ, ನಮ್ಗೆ ಎದಿ ಫಾಸ್ಟ್ ಫಾಸ್ಟ್ ಫಾಸ್ಟ್ ಬೆಳೀತಾ ಇದೆ. ಅವ್ರಿಗೊಂಥರ ಡಿಸ್ಕ್ರೈಬ್ ಮಾಡಕ್ಕೆ ಬರೋಂಗಿಲ್ಲ ಏನು ಸಿಂಪ್ಟಮ್ ಇದೆ. ಅವ್ರು ಹೇಳ್ತಾರೆ ಒಂದು ಏನೋ ಒಂಥರ ಒಂಥರ ಆಗ್ತಾ ಇದೆ ಒಂಥರ ಅಂತ. ಅದೇ ಇದು ಭಾಳ ಇಂಪಾರ್ಟೆಂಟ್, ಅದು ಒಂಥರ ಒಂಥರ ಅಂತೇನಂತಾರಲ್ಲ ಅದು ಇಂಪಾರ್ಟೆಂಟ್ ಸಿಂಪ್ಟಮ್. ಅದು ಅವ್ರಿಗೆ ಏನು ಡಿಸ್ಕ್ರೈಬ್ ಮಾಡೋಕ್ಕೆ ಬರಲ್ಲ. ಅದು ಪ್ರಾಬಬ್ಲಿ ದಟ್ ಈಸ್ ದ ವೇ ದೇ ಟೆಲ್. ಬಟ್ ಹಾರ್ಟ್ ರೇಟ್ ಕಮ್ಮಿನೂ ಆಗ್ತಾವೆ ಕೆಲವೊಂದು ಕಂಡೀಷನ್ನಲ್ಲಿ. ಅದು ನಾರ್ಮಲಿ ಅಪ್ ಟು 60 to 110, 120 ಚಿಕ್ಕ ಮಕ್ಕಳಲ್ಲಿ ನಾವು ಈ ರೇಂಜ್ನಾಗ ಹೇಳ್ತೀವಿ ಹಾರ್ಟ್ ರೇಟ್ ಇರ್ಬೋದು. 60 per minute ಕಮ್ಮಿ ಆಗ್ಬೋದು, ಅಥವಾ 40-50 ಆದಾಗ ಮತ್ತೆ ನಾವು ಅವ್ರಿಗೆ ಒಂದು ಪೇಸ್ ಮೇಕರ್ ಅಂತ ಹಾಕ್ತೀವಿ. ಪೇಸ್ ಮೇಕರ್ ಹಾಕಿ ಅದನ್ನು ಹಾರ್ಟ್ ರೇಟ್ ಸ್ಟೆಬಿಲೈಸ್ ಮಾಡಲಿಕ್ಕೆ ಬರುತ್ತದೆ.
1: ಡಾಕ್ಟರ್ ಸರ್, ಆಗಲೇ ನಾವು ಆರಂಭದಲ್ಲಿಯೂ ಕೂಡ ಆಸ್ಪತ್ರೆಯ ಚಿಕಿತ್ಸೆಗಳ ಬಗ್ಗೆ ಹೇಳಿದ್ರಿ, ಆ್ಯಂಡ್ ಅದ್ರ ಬಗ್ಗೆ ಖಂಡಿತ ಮಾತನಾಡೋಣ. ಅಂದರೆ ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆಯ ಚಿಕಿತ್ಸೆಗಳ ಬಗ್ಗೆ. ಆದರೆ ಅದರಿಗಿಂತ ಮುಂಚೆ ಈಗ ಬಹಳ ಮುಖ್ಯವಾದದ್ದು, ಹೃದಯ ಸಮಸ್ಯೆಗಳಿರುವ ಮಕ್ಕಳು ಸಾಮಾನ್ಯ ಜೀವನ ನಡೆಸಬಹುದಾ, ಅದರ ಬಗ್ಗೆ ತಿಳಿಸಿ. ಆ್ಯಂಡ್ ಏನೆಲ್ಲ ಕಾಳಜಿ ಅವ್ರು ವಹಿಸಬಹುದು?
2: ಅವ್ರ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಆ ಥರ ಏನಿದೆ, ಏನು ಮೈನರ್ ಪ್ರಾಬ್ಲಮ್ಸ್ ಏನಿರ್ತಾವಲ್ಲ ಅವರು ನಿಯರ್ ನಾರ್ಮಲ್ ಲೈಫ್ನೇ ಇರ್ತಾರೆ. ಮೇಜರ್ ಹಾರ್ಟ್ ಪ್ರಾಬ್ಲಮ್ ಇದ್ದಾಗ, ಅವ್ರಿಗೆ ಕಾರ್ಡಿಯಾಕ್ ಸರ್ಜರಿ ಅದು ಮಾಡದೇ ಇದ್ದಾಗ ಅವ್ರಿಗೆ ಸ್ವಲ್ಪ ತೊಂದರೆ ಆಗುತ್ತದೆ ನ್ಯಾಚುರಲಿ. ಈ ಥರ ಈಗಿನ ದಿವಸದಲ್ಲಿ ಆ ಥರ ಯಾವ ಪೇಷಂಟು ನಾವು ಮೆಡಿಕಲ್ ಫಾಲೋಅಪ್ನಲ್ಲಿ ಇಡಲ್ಲ. ಯಾರಿಗೆ ಸರ್ಜರಿ ಬೇಕು ಖಂಡಿತವಾಗಿ ಅವ್ರಿಗೆ ನಾವು ಅಡ್ವೈಸ್ ಮಾಡ್ತೀವಿ. ಆ್ಯಂಡ್ ಮೋಸ್ಟ್ ಆಫ್ ದ ಅಟೆಂಡರ್ಸು ಮಾಡಿಸ್ಕೊಡ್ತಾರೆ. ಸೊ ಅದನ್ನು ಈಗ ಯಾಕಂದರೆ ಅದನ್ನು ನಾವೆಲ್ಲ ಫ್ರೀನಲ್ಲಿ ಮಾಡ್ತಾ ಇರೋದ್ರಿಂದ ನಮ್ಗೆ ದುಡ್ಡದ ಇಲ್ಲ ಅಂತಂದು ಮನೆಗೆ ಹೊಳ್ಳಿ ಹೋಗೋದು ಅಂಥ ಪೇಷಂಟ್ ತುಂಬ ಕಮ್ಮಿಯಾಗಿದೆ. ಆ್ಯಂಡ್ ದೇ ಕ್ಯಾನ್ ಲಿವ್ ನಿಯರ್ ನಾರ್ಮಲ್ ಲೈಫ್ ಈವನ್ ಆಫ್ಟರ್ ಅಂಡರ್ಗೋಯಿಂಗ್ ಮೇಜರ್ ಕಾರ್ಡಿಯಾಕ್ ಸರ್ಜರಿ, ಅಪ್ರಾಕ್ಸಿಮೇಟ್ಲಿ 80-90%. ಆ್ಯಂಡ್ ಇನ್ನೊಂದು ಪ್ರಶ್ನೆ ಕೇಳ್ತಾರೆ, ನನ್ನ ಮಗಳು ನಾಳೆಕ್ಕೆ ಮದುವೆ ಆಗ್ಬೋದಾ, ಹಾರ್ಟ್ ಸರ್ಜರಿ ಆಗಿದೆ, ಆಮೇಲೆ ಮದುವೆ ಆದಮೇಲೆ ಅವ್ರು ಪ್ರೆಗ್ನೆಂಟ್ ಆಗ್ಬೋದಾ ಅಂತ. ಡೆಫಿನೆಟ್ಲಿ ಇಟ್ಸ್ ಕಾಂಪ್ಯಾಟಬಲ್ ವಿತ್ ಸರ್ಜರಿ, ಇಸ್ ಕಾಂಪ್ಯಾಟಬಲ್ ವಿತ್ ಪ್ರೆಗ್ನೆನ್ಸಿ ಆಸ್ ವೆಲ್ ಆಸ್ ದ ನಾರ್ಮಲ್ ಲೈಫ್. ಕೆಲವೊಂದು ಪ್ರಾಬ್ಲಮ್ನಲ್ಲಿ ನಾವು ಅವ್ರಿಗೆ ಅವಾಯ್ಡ್ ಕಾಂಪಿಟೇಟಿವ್ ಸ್ಪೋರ್ಟ್ಸ್ ಆ್ಯಂಡ್ ಅವಾಯ್ಡ್ ಎಕ್ಸೆಸಿವ್ ಕಾಂಪಿಟೇಟಿವ್ ಫಿಸಿಕಲ್ ಆಕ್ಟಿವಿಟಿ ಅಂತ ಅಡ್ವೈಸ್ ಮಾಡ್ತೀವಿ. ಅದರ ಅರ್ಥ ಏನು, ಮನೋರಂಜನೆಗೋಸ್ಕರ ಏನು ಆಟ ಆಡಬೇಕು ಮಕ್ಕಳು ಅದೆಲ್ಲ ಆಡ್ಬೋದು. ಆದರೆ ಕೆಲವೊಂದು ಹುಡುಗರು ದೇ ಗೋ ಬಿಯಾಂಡ್ ದ ಲಿಮಿಟ್ಸ್, ಅಂದರೆ ದೇ ಅವ್ರು ಬ್ಯಾಡ್ಮಿಂಟನ್ ಆಡುವಾಗ ಬೆಳಗ್ಗೆ 4 ಗಂಟೆಗೆ ಅದು ಟ್ರೈನಿಂಗ್ ಸ್ಟಾರ್ಟ್ ಮಾಡ್ತಾರೆ ಕೆಲವು ಜನ. ನಾನು ಮಾಡ್ತಾ ಇರೋದು ನೋಡಿದ್ದೀನಿ ಇಲ್ಲಿ, ಹಾರ್ಟ್ ಪೇಷಂಟ್ ಇರೋರಲ್ಲ ನಾರ್ಮಲ್ ಹುಡುಗರು, ಕೆಲವು ಮಂದಿ ಅವರು 4 o'clock ಎದ್ದು ಸ್ವಿಮ್ಮಿಂಗ್ ಹೋಗ್ತಾರೆ, ಇದು ಮಾಡ್ತಾರೆ. ಸೊ ಎಕ್ಸೆಸಿವ್ ಸ್ಟ್ರೆಸ್ಸು ಸ್ಟ್ರೈನು ಆನ್ ಆಲ್ರೆಡಿ ಆಪರೇಟೆಡ್ ಹಾರ್ಟು, ವಿ ಯೂಶ್ವಲಿ ಅವಾಯ್ಡ್ ದ್ಯಾಟ್.
1: ಬಹಳ ಮುಖ್ಯವಾಗಿತ್ತು ಆ ಕ್ರೀಡೆ ಬಗ್ಗೆ ತಾವು ಹೇಳಿದ್ರೆ, ಯಾಕೆಂದ್ರೆ ಅದು ಇತ್ತೀಚಿನ ದಿನಗಳಲ್ಲಿ ಬಿಕಾಸ್ ಆಫ್ ಸ್ಪರ್ಧೆ, ಸ್ಪರ್ಧಾತ್ಮಕ ಕಾಂಪಿಟೇಟಿವ್ ಸ್ಪಿರಿಟ್ ಇದರಲ್ಲಿ ಬಹಳ ಜಾಸ್ತಿ ಆಗಿಬಿಟ್ಟಿದೆ. ಪೇರೆಂಟ್ಸು ಪುಷ್ ಮಾಡ್ತಾರೆ, ಕೆಲವೊಬ್ಬರಿಗೆ ಗೊತ್ತೇ ಇರುವುದಿಲ್ಲ ಕಿ ಮಕ್ಕಳಿಗೆ ಹೃದಯ ಸಮಸ್ಯೆಗಳಿದಾವೆ ಅಂತ. ಅಂತ ಸಂದರ್ಭದಲ್ಲಿ ಮಾನಸಿಕ ಆರೋಗ್ಯದ ಬಗ್ಗೆ ಬಹಳಷ್ಟು ಜನ ಮಾತನಾಡ್ತಾರೆ ಸರ್, ಅಂಡ್ ಅದು ಇತ್ತೀಚಿನ ದಿನಗಳಲ್ಲಿ ಅದಕ್ಕೆ ಆದ್ಯತೆ ಇಂಪಾರ್ಟೆನ್ಸ್ ಇನ್ನೂ ಜಾಸ್ತಿ ಆಗಿದೆ. ಈಗ ಹೃದಯದ ಮಕ್ಕಳಲ್ಲಿ ಹೃದಯದ ಸಮಸ್ಯೆ ಅಂತ ಇದರ ಟಾಪಿಕ್ ಬಗ್ಗೆ ಮಾತನಾಡುವಾಗ ಮಾನಸಿಕ ಆರೋಗ್ಯ ಎಷ್ಟು ಮುಖ್ಯವಾಗುತ್ತೆ, ಆ್ಯಂಡ್ ಏನಾದರೂ ಸ್ಟ್ರೆಸ್ ಒತ್ತಡ, ಮಾನಸಿಕ ಒತ್ತಡ ವಿಲ್ ಇಟ್ ಇಂಡ್ಯೂಸ್ ಟು ಹೃದಯದ ಸಮಸ್ಯೆಗಳು?
2: ಇದು ಮೆಂಟಲ್ ಸ್ಟ್ರೆಸ್ ಆ್ಯಂಡ್ ಸ್ಟ್ರೆಸ್ ಆಫ್ ದ ಡೇ ಟು ಡೇ ಲೈಫ್ ಯೂಶಲಿ ಇದು ಮಕ್ಕಳಿಗೆ ಅಷ್ಟು ಇಂಪಾರ್ಟೆಂಟ್ ಅಲ್ಲ. ಯಾಕಂದರೆ ಮಕ್ಕಳಲ್ಲಿ ಯೂಶಲಿ ಆ ಥರ ಸ್ಟ್ರೆಸ್ ಬಿಲ್ಡ್ ಆಗಲ್ಲ. ಯಾರಿಗೆ ತುಂಬ ಜಾಸ್ತಿ ರೆಸ್ಪಾನ್ಸಿಬಿಲಿಟಿ ಇರ್ತಾವಲ್ಲ ಅಲ್ಲಿ ಯೂಶಲಿ ಸ್ಟ್ರೆಸ್ ರಿಸಲ್ಟಿಂಗ್ ಇನ್ ಫಿಸಿಕಲ್ ಹಾರ್ಮ್. ಬಟ್ ಅಡಲ್ಟ್ಸ್ನಲ್ಲಿ ಡೆಫಿನೆಟ್ಲಿ ಸ್ಟ್ರೆಸ್ ಪ್ಲೇಸ್ ಅನ್ ಇಂಪಾರ್ಟೆಂಟ್ ರೋಲ್, ಬಿಕಾಸ್ ಅದರಿಂದನೇ ಬರೋದು ಶುಗರ್, ಬಿ ಪಿ ಆ್ಯಂಡ್ ದೆನ್ ದ ಫರ್ದರ್ ಕ್ಯಾಸ್ಕೇಡ್ ಫಾಲೋಸ್. ಬಟ್ ಸ್ಟಿಲ್ ವಿ ಶುಡ್ ನೆವರ್ ಟ್ರೈ ಟು ಪ್ರೆಷರೈಸ್ ಚಿಲ್ಡ್ರನ್. ಬೇರೆ ಥರ ತೊಂದರೆ ಬರ್ಬೋದು, ಹಾಡ್ದೆ ಬರದೇ ಇದ್ರೂ ಈ ಇತ್ತೀಚಿನ ದಿವಸದಲ್ಲಿ ನೋಡ್ಬೋದು ನೀವು 95% ಆದರೂ ಕೂಡ ಮಕ್ಕಳು ಹ್ಯಾಪಿ ಇರಲ್ಲ. ದೇ ವಾಂಟ್ ಟು ಗೋ ಪುಷ್ ದೆಮ್ಸೆಲ್ಸ್ ಟು 97%, 98%. ಇದು ಅಕಾಡೆಮಿಕ್ಸು, ಸ್ಪೋರ್ಟ್ಸ್ದಲ್ಲಿ ಕೂಡ ಇದೇ ರೀತಿ. ಸ್ಪೋರ್ಟ್ಸ್ದಲ್ಲಿ ದೇ ಇನ್ ಸ್ಪೈಟ್ ಆಫ್ ಪಾರ್ಟಿಸಿಪೇಟಿಂಗ್ ಇನ್ ಡಿಸ್ಟ್ರಿಕ್ಟ್ ಲೆವೆಲ್ ದೇ ಆರ್ ಅನ್ಹ್ಯಾಪಿ, ದೇ ವಾಂಟ್ ಟು ಪಾರ್ಟಿಸಿಪೇಟ್ ನ್ಯಾಷನಲ್ ಲೆವೆಲ್. ಸೊ ದಟ್ ಇಸ್ ಅ ಡಿಫ್ರೆಂಟ್ ಟಾಪಿಕ್ ಆಲ್ ಟುಗೆದರ್.
1: ಸ್ನೇಹಿತರೆ, ಇದು ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ವಿಷಯ ಚಿಕ್ಕ ಮಕ್ಕಳಲ್ಲಿ ಕಂಡು ಬರುವ ಹೃದಯ ರೋಗ ಹಾಗೂ ಚಿಕಿತ್ಸೆ ಕುರಿತು ವಿವರವಾದ ಮಾಹಿತಿ ಕೊಡ್ತಾ ಇದ್ದಾರೆ KLE ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆಯ ಚಿಕ್ಕ ಮಕ್ಕಳ ಹೃದಯ ರೋಗ ತಜ್ಞರು ಡಾಕ್ಟರ್ ವೀರೇಶ್ ಮಾನ್ವಿ ಸರ್ ಅವರು. ಡಾಕ್ಟರ್ ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ವಿಷಯ ಚಿಕ್ಕ ಮಕ್ಕಳಲ್ಲಿ ಕಂಡು ಬರುವ ಹೃದಯ ರೋಗ ಸಮಸ್ಯೆಗಳು, ಅಂತ ಸಂದರ್ಭದಲ್ಲಿ ಪೋಷಕರು ಪ್ಯಾರೆಂಟ್ಸ್ ಪಾತ್ರ ಏನಾಗಿರಬೇಕು, ಯಾರು ಅವ್ರ ಮಕ್ಕಳಿಗೆ ಏನಾದರೂ ಇಂಥ ಸಮಸ್ಯೆ ಇದೆ, ವಾಟ್ಸ್ ದೇರ್ ರೋಲ್?
2: Here, parents are the most important people. Ekandre decision, right from decision making to executing the decision about their medications or the surgery or their follow-up, ellanu kuda parents mele, because child is a minor and they can't take their own decisions. Hige iddaga, kelon scenario nalli now nortevi, there is a disharmony between the father and the mother as to why this child had the problem. Andre they try to play the blame game, especially kelond village population nalli nearby taluka places they have seen such cases. It's not that it is common, but these are my observations. Kelond time avaru the in-laws iddavaru sosha mele blame martare nin intado aitu, but then we have to tell that there nothing to do, nobody has to be blamed. Most of the times ee tara rogu ಇವು ಜೆನೆಟಿಕ್ ಮ್ಯೂಟೇಷನ್ಸ್ ನಿಂದ ಆಗ್ತವೆ. ಮ್ಯೂಟೇಷನ್ಸ್ ಅಂದ್ರೆ ಇಟ್ ಈಸ್ ನಾಟ್ ಅ ಪ್ರಿಡಿಕ್ಟಬಲ್ ಮ್ಯಾನರ್, ಸಡನ್ ಸ್ಪಾಂಟೇನಿಯಸ್ ಮ್ಯೂಟೇಷನ್ ಆಗಿಬಿಟ್ಟು ಏನಾದರೂ ಮುಂಚೆ ನಮ್ಮಲ್ಲಿ ಈ ತರ ಯಾರು ಫ್ಯಾಮಿಲಿನಲ್ಲಿ ಇರಲಿಲ್ಲ, ಅದು ಹೆಂಗ್ ಬಂತ್ರಿ ಅಂತ ಅವ್ರು ಸಹಜವಾಗಿ ಅವ್ರು ಕೇಳ್ತಾರೆ. ಬಟ್ ಇಟ್ ಈಸ್ ಅವರ್ ಟಾಸ್ಕ್ ಟು ಟ್ರೈ ಟು ಎಕ್ಸ್ಪ್ಲೇನ್ ದಮ್ ಅಂಡ್ ವಿ ಟೆಲ್ ದಮ್ ಹೌ ಟು ಗೋ ಅಬೌಟ್ ಇಟ್.
1: ಖಂಡಿತ ಸರ್, ಇದು ಬಹಳ ಮುಖ್ಯವಾದ ಒಂದು ಇದಿತ್ತು, ಏಕೆಂದ್ರೆ ಪೋಷಕರು ಪೇರೆಂಟ್ಸ್ ಅವರ ಪಾತ್ರ ಬಹಳ ಮುಖ್ಯವಾಗಿರುತ್ತೆ. ಈಗ ಚಿಕಿತ್ಸೆಗಳ ಬಗ್ಗೆ ಮಾತನಾಡೋಣ. ಆಸ್ಪತ್ರೆಯಲ್ಲಿರುವ ಚಿಕಿತ್ಸೆಗಳು ಯಾವೆಲ್ಲ ಇದೆ? ಕೇಳಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆಯಲ್ಲಿ.
2: ಈಗ ನಮ್ಮಲ್ಲಿ ಎರಡು ತರ, ನಿಮಗೆಲ್ಲರಿಗೂ ಗೊತ್ತಿರ್ಬೋದು, ನಮ್ಮ ಕೇಳುಗರಿಗೆ ಗೊತ್ತಿರ್ಬೋದು, KLE ಆಸ್ಪತ್ರೆಯಲ್ಲಿ ನಾವು ಎರಡು ತರ ಹಾಸ್ಪಿಟಲ್ ನಡೆಸ್ತಾ ಇದ್ದೇವೆ. ಒಂದು ಕಂಪ್ಲೀಟ್ ಕಾರ್ಪೊರೇಟ್ ಸ್ಟೈಲ್ KLE ಹಾಸ್ಪಿಟಲ್, ಇನ್ನೊಂದು ಪ್ರಭಾಕರ್ ಕೊರೆ ಅವರದು KLE ಚಾರಿಟೇಬಲ್ ಹಾಸ್ಪಿಟಲ್ ಅಂತಾರೆ. ಸೊ ಚಾರಿಟೇಬಲ್ ಅಂದರೆ ಆಲ್ಮೋಸ್ಟ್ ನಿಯರ್ ಫ್ರೀ ಇದ್ದಂಗೆ, ಆಲ್ಮೋಸ್ಟ್ ಫ್ರೀನೆ ಅನ್ಕೊಳ್ಬೋದು. ಓನ್ಲಿ 100-200 rupees ICU ಚಾರ್ಜ್ ಅಂತ ಪರ್ ಡೇ ಇಸ್ಕೋತಾರೆ. ಅದು ಬಿಟ್ಟರೆ ದೇರ್ ಇಸ್ ನೋ ರೂಮ್ ಚಾರ್ಜ್, ನೋ ಡಾಕ್ಟರ್ ಚಾರ್ಜ್, ನೋ ನರ್ಸಿಂಗ್ ಚಾರ್ಜ್. ಆ ಪಾರ್ಟ್ನಲ್ಲಿ ಅವ್ರಿಗೆ ಅಟೆಂಡರ್ಸ್ಗೆ ಇನಿಷಿಯಲ್ ಈಗ ಹೆಂಗೆ ಪ್ರಾಬ್ಲಮ್ ಎಲ್ಲಿ ಬರುತ್ತೆ, ನಾವು ಅಡ್ಮಿಟ್ ಮಾಡಿ ಇವಾಲ್ಯುವೇಟ್ ಮಾಡ್ತೇವೆ ಅಂದಾಗ ಈಗ ಅಡ್ಮಿಷನ್ ಆದರೆ ಎಷ್ಟು ಬಿಲ್ ಬರ್ತೈತೆ ಅಂತ ಕೇಳ್ತಾರೆ ಫಸ್ಟ್ ಕ್ವೆಶನು. ಸೊ ನಾವು ಫ್ರೀನಾಗ ಅಡ್ಮಿಟ್ ಮಾಡ್ತೀವಿ, ಮುಂದಿನ ಟೆಸ್ಟಿಂಗ್ನು ಮಾಡಿ ನೋಡಿ ಮುಂದಿನ ನಿಮಗೆಲ್ಲ ಹೇಳ್ತೇವೆ ಅಂದಮೇಲೆ 70-80% ಪೇಷಂಟ್ ಆರ್ ಹ್ಯಾಪಿ. ಅಂದಮೇಲೆ ಈ ಅಡ್ಮಿಷನ್ ಇಲ್ಲಾದ್ರೆ ಏನಾಗ್ತಾಯಿತ್ತು, ಮುಂಚೆ ಫ್ರೀ ಹಾಸ್ಪಿಟಲ್ ಇಲ್ಲದಾಗ ನಾವು ಇನಿಷಿಯಲಿ ಓನ್ಲಿ ಕಾರ್ಪೊರೇಟ್ ಹಾಸ್ಪಿಟಲ್ ಇದ್ದಾಗ ನೀವು ಅಡ್ಮಿಟ್ ಆಗ್ಬೇಕು, ಎಲ್ಲಿ ಅಡ್ಮಿಟ್ ಆಗೋದು, ICU ನಾಗ ಅಡ್ಮಿಟ್ ಆಗೋದು, ICU ಬಿಲ್ ಎಷ್ಟಾಗ್ತದೆ, ದಿವಸ ಒಂದು 4,000 ಆಗಲಿ ಸಾವಿರ, ನಿಮ್ಮ ಮೂರ್ನಾಲ್ಕು ದಿವಸನಾಗ ನಮ್ಮ 15-20 ಸಾವಿರ ಇಲ್ಲೇ ಹೋದು, ಇದ್ರ ನಂತರ ನಮ್ಗೆ ಗುರ್ತಾಗೋದು ಆಪರೇಷನ್ ಮಾಡ್ಲಿಕ್ಕೆ ಬರುತ್ತೆ ಇಲ್ಲ. ಸೊ ಈ ತರ ಹಿಂಗೆ ಇದ್ದಾಗ ಅವರು ಭಯಪಟ್ಟು ಹೋಗ್ತಾ ಇದ್ರು. ಈಗ ಆ ಸಂದರ್ಭ ಇಲ್ಲ. ನಮ್ಮಲ್ಲಿ ಹೊರಗಿನ ಹಾಸ್ಪಿಟಲ್ನಲ್ಲಿ ಕೂಡ ಡೆಲಿವರಿ ಆಗಿರುವಂತಹ ಬೇಬೀಸ್ ತಗೊಂಡು ಬರ್ತಾರೆ, ಅಲ್ಲಿ ಹೋಗ್ಬಿಡ್ರಿ ನೀವು ಕೇಲಿಗೆ ಅದು ಹಾರ್ಟ್ ಆಪರೇಷನ್ ಆಗ್ಬೇಕಂತ ಹೇಳಿ, ಅವ್ರನ್ನ ಕೂಡ ನಮ್ಮಲ್ಲಿ ನಾವು ಇಲ್ಲಿ ಅಡ್ಮಿಟ್ ಮಾಡಿ ಅವ್ರನ್ನು ಇವ್ಯಾಲ್ಯುವೇಟ್ ಮಾಡಿ ಇನಿಷಿಯಲ್ ಟೆಸ್ಟಿಂಗು ಆ್ಯಂಡ್ ಕಾರ್ಡಿಯಾಕ್ ಸರ್ಜನ್ ಅದು ಒಪಿನಿಯನ್ ಆಗುವವರಿಗೆ ಅವ್ರದ್ದು ಏನಿದೆ ಅದೆಲ್ಲನೂ ನಾವು ಫ್ರೀನಲ್ಲೇ ಮಾಡ್ತೇವೆ. ಅದ ನಂತರ ಕಾಸ್ಟ್ ಆಫ್ ಪ್ರೊಸೀಜರ್ ನೀವು ಕೇಳ್ಬೋದು. ಕಾಸ್ಟ್ ಆಫ್ ಪ್ರೊಸೀಜರ್ಗೆ ಮೋಸ್ಟ್ ಆಫ್ ದ ಟೈಮ್ಸ್ ಇವರು ಕಡೆ ಬಿ ಪಿ ಎಲ್ ಕಾರ್ಡ್ ಇರ್ತವೆ. ಸೊ ಕೆ ಎಲ್ ಇದಾಗ ಅದು ಬಿ ಪಿ ಎಲ್ ಯೋಜನಾದಲ್ಲಿ ಮಾಡುವಂಥ ಯೋಜನೆಗಳು ತುಂಬ ಫ್ರೀನಲ್ಲಿ ಮಾಡಿಕೊಡ್ತಾರೆ. ಅದಲ್ಲದೇ ಕೆಲವು ಮಂದಿ ESI ಸ್ಟಾಫ್ ಇರ್ಬೋದು, ESI ಅವ್ರಿಗೆ ESIದಲ್ಲಿ ದೇ ಕ್ಯಾನ್ ಅವೇಲ್ ದ ಸೇಮ್ ಸರ್ವಿಸಸ್ ಇನ್ ದ ಕಾರ್ಪೊರೇಟ್ ಸೈಡ್. ಅಂದರೆ ಫ್ರೀ ವಾರ್ಡ್ಗಲ್ಲಿ ಇರೋದು ಬೇಕಾಗಿಲ್ಲ, ಪೇಯ್ಡ್ ವಾರ್ಡ್ನಲ್ಲಿ ಇದ್ದು ಕೂಡ ಅವರು ESI ಸ್ಕೀಮ್ನಲ್ಲಿ ಮಾಡ್ಬೋದು. ಅಥವಾ ಜ್ಯೋತಿ ಸಂಜೀವಿನಿ ಅಂತ ಗೌರ್ಮೆಂಟ್ ಸರ್ವಿಸ್ ಸ್ಟಾಫ್ ಮಕ್ಕಳಿಗೆ ಅದು ಅಲ್ಲಿ ಫ್ರೀ ಮಾಡ್ತೀವಿ. ಪ್ಲಸ್ ಇನ್ನೊಂದು 100 ಹುಡುಗರು ಮಕ್ಕಳಿಗೆ ಎಸ್ಪೆಷಲಿ ಕೆಲವೊಂದು ಸಿನಿಯರಿನಲ್ಲಿ ಏನಾಗ್ತವೆ, ಅವರು ಬಿ ಪಿ ಎಲ್ ಕಾರ್ಡ್ ಇರಲ್ಲ. ಯಾಕೆ ಅಂದರೆ ಅವರು ಎಲ್ಲಿ ಬಿಹಾರದಿಂದ ಲೇಬರ್ ಇರ್ಬೋದು ಅಥವಾ ಜಾರ್ಖಂಡದಿಂದ ಬಂದಿರ್ತಾರೆ, ಅವ್ರು ಏನೋ ಒಂದು ಇಲ್ಲಿ ಜಾಬ್ ಮಾಡ್ತಾ ಇರ್ತಾರೆ, ಅವ್ರ ಹತ್ರ ಯಾವ ಅಡ್ರೆಸ್ ಪ್ರೂಫ್ ಇರಲ್ಲ, ಮತ್ತು ಯಾವ್ದು ಬಿ ಪಿ ಎಲ್ ಕಾರ್ಡ್ಲಿಕ್ಕೆ ಅವ್ರಿಗೆ ಇರಲ್ಲ. ಇಮಿಡಿಯೇಟ್ಲಿ ಟ್ರೀಟ್ಮೆಂಟ್ ಮಾಡಲಿ ಅಂಥ ಸಿಚುವೇಶನ್ ಇದ್ದಾಗ ಒಂದು ಗಿಫ್ಟ್ ಆಫ್ ಲೈಫ್ ಅಂತ ಒಂದು ಯೋಜನೆ ಇದೆ. ರೋಟರಿ ಕ್ಲಬ್ ಮತ್ತು ಕೆ ಎಲ್ ಹಾಸ್ಪಿಟಲ್ನ MOU ಅಮೆರಿಕಾದಿಂದ ಡಾಲರ್ಸ್ನಲ್ಲಿ ಅವರು ದೇ ಸ್ಪಾನ್ಸರ್ ದ ಕಾರ್ಡಿಯಾಕ್ ಸರ್ಜರಿ ಎಂಟೈರ್ಲಿ ಫ್ರೀ ಆಫ್ ಕಾಸ್ಟ್. ಸೊ ನಮ್ಮಲ್ಲಿ ಡಾಕ್ಟರ್ ಗಣಂಜಯ ಸಾಳ್ವೆ ಅಂತ ವೆರಿ ಫೇಮಸ್ ಪಿಡಿಯಾಟ್ರಿಕ್ ಕಾರ್ಡಿಯಾಕ್ ಸರ್ಜನ್, ಹಿ ಹ್ಯಾಸ್ ಆಪರೇಟೆಡ್ ನಿಯರ್ಲಿ 25 ಸಚ್ ಕೇಸಸ್ ಇನ್ ರೋಟರಿ ಗಿಫ್ಟ್ ಆಫ್ ಲೈಫ್ ಸ್ಕೀಮ್. ಎವ್ರಿ ಡೇ ಮಾಡ್ತಾ ಇರೋದು ಫ್ರೀ ಸರ್ಜರಿ, ಅದು ಬೇರೆ. ಇದು ಯಾವುದು ಈ ಬಿ ಪಿ ಎಲ್ ಇಲ್ಲ, ಅವ್ರ ಕಡೆ ಯಾವ ಡಾಕ್ಯುಮೆಂಟು ಇಲ್ಲ, ನೀವು ಜಸ್ಟ್ ಹಂಗೆ ಫ್ರೀನಲ್ಲಿ ಮಾಡಿಕೊಡಿ, ಇಲ್ಲದೆ ನಾನು ಮಗುನ ಮನೆಗೆ ಕರ್ಕೊಂಡು ಹೋಗ್ತೇವೆ, ನಮ್ಮ ಹತ್ರ ಇಲ್ಲಿ ಇರೋಕೆ ಆಗಲ್ಲ. ಯಾಕಂದ್ರೆ ಅವ್ರಿಗೂ ನಾವು ಫ್ರೀನಲ್ಲಿ ನಾವು ಟ್ರೀಟ್ಮೆಂಟ್ ಮಾಡ್ಬೋದು, ಖರೆ ಅಲ್ಲಿ ಅವ್ರಿಗೆ ಪ್ರಾಬ್ಲಮ್ ಎಲ್ಲಿದೆ, ಅವರು ಡೈಲಿ ವೇಜ್ ಲೇಬರ್ ಇರ್ತಾರೆ, ಅವ್ರಿಗೆ ಇಲ್ಲಿ ಒಂದು 10 ದಿವಸ ಇಲ್ಲಿದ್ದರೆ 10 ದಿವಸದ ಅವ್ರದ್ದು ಪಗಾರ ಅಥವಾ ಅವ್ರದ್ದು ಉತ್ಪನ್ನ ಏನು ಅವ್ರು ಜನರೇಟ್ ಮಾಡ್ತಾ ಇದ್ರು ಆ ಮನೆಯಲ್ಲಿ, ಅವರು ಬೇರೆ ಫ್ಯಾಮಿಲಿ ಮೆಂಬರ್ಸ್ ಏನು ಡಿಪೆಂಡೆಂಟ್ ಇದ್ರು ಅದು ಕೂಡ ಅವ್ರಿಗೂ ಮೈ ಮೇಲೆ ಬಂದಿರುತ್ತೆ. ಸೊ ಅಂಥ ಸಿಚುವೇಶನ್ ಇದ್ದಾಗ ಈ ಗಿಫ್ಟ್ ಆಫ್ ಲೈಫ್ ರೋಟರಿದು ಈ ಇದರಲ್ಲಿ ಕೂಡ ನಮ್ಮಲ್ಲಿ ಆಪರೇಷನ್ ಮಾಡಿ ಬಹಳಷ್ಟು ಬೇಬೀಸ್ಗೆ ನ್ಯೂ ಲೈಫ್ ಒಂದು ಒದಗಿಸಿಕೊಟ್ಟಿದೆ.
1: ಅದ್ಭುತ ಸರ್. ಸರ್, ಚಿಕಿತ್ಸೆ ಆ್ಯಂಡ್ ಸೌಲಭ್ಯಗಳ ಬಗ್ಗೆ ಮಾತಾಯಿತು. ಈಗ ಕೇಳಿಸ್ ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆಯಲ್ಲಿ ಸ್ಟೇಟ್ ಆಫ್ ದಿ ಆರ್ಟ್ ಇನ್ಫ್ರಾಸ್ಟ್ರಕ್ಚರ್, ಆವಾಗಲೇ ತಾವು ಹೇಳಿದ್ರಿ ಈ ಕಂಜನ್ಯಾಟಲ್ ಹಾರ್ಟ್ ಡಿಸೀಸ್ ಪತ್ತೆ ಹಚ್ಚಲಿಕ್ಕೆ ಯಾವುದೋ ಒಂದು ಮಷಿನ್ ಅಲ್ಲ, ಅಂಥವು ಯಾವೆಲ್ಲ ಸ್ಟೇಟ್ ಆಫ್ ದಿ ಆರ್ಟ್ ಇನ್ಫ್ರಾಸ್ಟ್ರಕ್ಚರ್ ಇದೆ ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ.
2: ಇದು ಕಂಜನ್ಯಾಟಲ್ ಹಾರ್ಟ್ ಡಿಫೆಕ್ಟ್ಗೆ ಮೇನ್ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಒಂದೇ ಒಂದು ಇನ್ವೆಸ್ಟಿಗೇಷನ್ ಇರೋದು, ಅದು ಇಕೋಕಾರ್ಡಿಯೋಗ್ರಫಿ ಅಂತ. ಅದರಲ್ಲಿ ನಾವು ಎಲ್ಲ ಫೀಟಲ್ ಆಗಲಿ ಅಥವಾ ಪಿಡಿಯಾಟ್ರಿಕ್ ಇಕೋಕಾರ್ಡಿಯೋಗ್ರಫಿ ಮೋಸ್ಟ್ ಆಫ್ ದ ಕೇಸಸ್ ನಾವು ಮಾಡ್ತೀವಿ. ಎದರಲ್ಲಿ ಇಕೋಕಾರ್ಡಿಯೋಗ್ರಫಿದಾಗ ಕೆಲವೊಂದು ಡೌಟ್ಸ್ ಕ್ಲಿಯರ್ ಆಗಲ್ಲ, ಅವು ನಮ್ಮಲ್ಲಿ ಇನ್ನೊಂದು ವೆರಿ ಹೈ ಎಂಡ್ ಮಷಿನ್ ಇದೆ ಕೇಲಿಯಲ್ಲಿ, CT ಪಲ್ಮನರಿ ಎಂಜಿಯೋಗ್ರಫಿ ಅಂತ. ಸೊ ರೇಡಿಯೋಲಜಿಸ್ಟ್ ಕೂಡ ಅಲ್ಲಿ ದೇ ಆರ್ ವೆಲ್ ಟ್ರೈನ್ಡ್ ಇನ್ ಡಿಟೆಕ್ಟಿಂಗ್ ಕಂಜನೆಟಲ್ ಹಾರ್ಟ್ ಡಿಫೆಕ್ಟ್ಸ್. ಅಲ್ಲಿ 128 ಸ್ಲೈಸ್ ಮಲ್ಟಿ ಡಿಟೆಕ್ಟರ್ CT ಸ್ಕ್ಯಾನು ಕಾರ್ಡಿಯಾಕ್ MRI ಫೆಸಿಲಿಟಿ ಇದೆ. ಈ ರೀತಿ ಕಾರ್ಡಿಯಾಕ್ ಕ್ಯಾತ್ ಲ್ಯಾಬ್ ಅಂತಿದೆ, ಅದರಲ್ಲಿ ನಾವು ಡಯಾಗ್ನೋಸ್ಟಿಕ್ ಸ್ಟಡಿ ಮಾಡಿಬಿಟ್ಟು ಪ್ರೆಷರ್ಸ್ ಮೆಜರ್ ಮಾಡಿ ಸರ್ಜರಿಗೆ ರೆಫರ್ ಮಾಡಲಿಕ್ಕೆ ಎಲ್ಲ ಫೆಸಿಲಿಟಿ ಇದೆ ನಮ್ಮಲ್ಲಿ.
1: ಅದ್ಭುತ ಸರ್. ಸ್ನೇಹಿತರೆ, ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ ಇವತ್ತಿನ ದಿನದ್ದು ವಿಷಯ ಚಿಕ್ಕ ಮಕ್ಕಳಲ್ಲಿ ಕಂಡುಬರುವ ಹೃದಯ ರೋಗ ಹಾಗೂ ಚಿಕಿತ್ಸೆಯ ಕುರಿತು ವಿವರವಾದ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಕಾರ್ಯಕ್ರಮದ ಅತಿಥಿ KLE ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಬೆಳಗಾವಿಯ ಚಿಕ್ಕ ಮಕ್ಕಳ ಹೃದಯ ರೋಗ ತಜ್ಞರು ಡಾಕ್ಟರ್ ವೀರೇಶ್ ಮಾನ್ವಿ ಸರ್. ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ದೇವೆ, ಕೊನೆಯದಾಗಿ ನಮ್ಮ ಸ್ನೇಹಿತರಿಗೆ ಏನು ಹೇಳಿಕ್ಕೆ ಇಷ್ಟಪಡ್ತೀರಾ?
2: ಈಗ ಟೇಕ್ ಹೋಮ್ ಮೆಸೇಜ್ ಅಂತ ಯೂಶ್ವಲಿ ಈ ಥರ ನಾವು ಹೇಳ್ತೀವಿ. ಸೊ ಟೇಕ್ ಹೋಮ್ ಮೆಸೇಜ್ ಅಂದರೆ ಚಿಕ್ಕ ಮಕ್ಕಳಲ್ಲಿ ಕೂಡ ಹೃದಯ ರೋಗ ಇರ್ತವೆ, ಬಟ್ ಇದು ಅಷ್ಟು ಕಾಮನ್ ಅಲ್ಲ. ಸೊ ನೀವೆಲ್ಲರೂ ಪ್ಯಾನಿಕ್ ಆಗುವಂಥ ಏನು ವಿಷಯ ಇಲ್ಲ. ಇದು ಹೊಸದಾಗಿ ಇತ್ತಿತ್ತಲಾಗಿ ಎಪಿಡೆಮಿಕ್ ಆಗಿದೆ ಅಥವಾ ಈ ಇತ್ತಿತ್ತಲಾಗಿ ನ್ಯೂಸ್ನಲ್ಲಿ ನೀವು ಕೇಳ್ತಾ ಇರ್ಬೋದು ಹಾರ್ಟ್ ಅಟ್ಯಾಕ್ ಭಾಳ ಎಪಿಡೆಮಿಕ್ ಆಗಿ ಆಗ್ತಾ ಇದೆ ಸೌತ್ ಕರ್ನಾಟಕನಲ್ಲಿ ಆ ಥರ ಅಂತ. ಭಯ ಪಡಿಸೋಕ್ಕೆ ನಮಗೇನು ಇಷ್ಟ ಇಲ್ಲ. ಇದು ಮುಂಚೆಯಿಂದ ಬರ್ತಾ ಇರುವಂಥ ಇವೆಲ್ಲ ಡಿಫೆಕ್ಟ್ಸು ಇತ್ತೀಚೆಗೆ ಡಿಟೆಕ್ಷನ್ ರೇಟು ಹೆಚ್ಚಾಗಿದೆ. ಸೊ ವಿ ಆರ್ ಪಿಕಿಂಗ್ ಅಪ್ ಆ್ಯಂಡ್ ಮ್ಯಾನೇಜಿಂಗ್ ದಮ್. ನೀವು ಯಾವುದಾದ್ರೂ ಮಕ್ಕಳಿಗೆ ಚಿಕ್ಕ ಮಕ್ಕಳು ತಜ್ಞರು ಯಾವಾಗ ಹೇಳ್ತಾರೆ ಇವ್ರದ್ದು ಹಾರ್ಟ್ ನೀವು ಚೆಕ್ ಮಾಡಿಸ್ಬೇಕಂತ, ಖಂಡಿತವಾಗಿ ನೀವು ಹೋಗಿ ಇಕೋಕಾರ್ಡಿಯೋಗ್ರಫಿ ಅಥವಾ ಮತ್ತಾವ್ದಾದ್ರು ಟೆಸ್ಟ್ ಅವರು ಅಡ್ವೈಸ್ ಮಾಡಿರ್ತಾರೆ ಅದನ್ನು ಮಾಡಿಸಿ ಟ್ರೀಟ್ಮೆಂಟು ಬೆಲ್ಗಾಮ್ KLE ಹಾಸ್ಪಿಟಲ್ನಲ್ಲಿ ಅಥವಾ ನೀವೆಲ್ಲಾದರೂ ಇರ್ಬೋದು. ನಿಮ್ಮಲ್ಲಿ ಎಲ್ಲಿ ಅವೈಲೇಬಲ್ ಇದೆ ಅಲ್ಲಿ ಮಾಡಿ, ವೆರಿ ಗುಡ್ ಸಕ್ಸಸ್ ರೇಟ್ ಇದೆ ಆ್ಯಂಡ್ ಲಾಂಗ್ ಟೈಮ್ ಲಾಂಗ್ ಟರ್ಮ್ ನಿಯರ್ ನಾರ್ಮಲ್ ಲೈಫ್ ಕೂಡ ಅವರು ಇರ್ತಾರೆ. ಸೊ ನಥಿಂಗ್ ಟು ಪ್ಯಾನಿಕ್ ಅಂಡ್ ವರಿ.
1: ಸ್ನೇಹಿತರೆ, ಇದಾಗಿತ್ತು ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ. ಕಾರ್ಯಕ್ರಮದ ಇವತ್ತಿನ ವಿಷಯ ಚಿಕ್ಕ ಮಕ್ಕಳಲ್ಲಿ ಕಂಡುಬರುವ ಹೃದಯ ರೋಗ ಹಾಗೂ ಚಿಕಿತ್ಸೆಯ ಕುರಿತು ವಿವರವಾದ ಮಾಹಿತಿ ಕೊಟ್ಟ ಕಾರ್ಯಕ್ರಮದ ಅತಿಥಿ ಡಾಕ್ಟರ್ ವಿರೇಶ್ ಮಾನ್ವಿ ಸರ್ ಅವರು, ಚಿಕ್ಕ ಮಕ್ಕಳ ಹೃದಯ ರೋಗ ತಜ್ಞರು, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಬೆಳಗಾವಿಯಿಂದ. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಸರ್ ತಮ್ಮ ಬಹುಮೂಲ್ಯ ಸಮಯ ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ. ನಮಸ್ಕಾರ.
2: ಧನ್ಯವಾದ. ಥ್ಯಾಂಕ್ ಯು ಪಯ್ಯವರೇ. ಥ್ಯಾಂಕ್ ಯು ಎಲ್ಲ ಕೇಳೋರಿ. ನಮಸ್ಕಾರ.
1: ಸ್ನೇಹಿತರೆ, ಹೀಗೆ ಕೇಳ್ತಾ ಇರಿ ವೇಣುಧ್ವನಿ 90.4 FM KLE ಕನಸು, ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ನಮಸ್ಕಾರ.

0: ಕೆಎಲ್ಇ ವಿಶ್ವವಿದ್ಯಾಲಯದ ಕೆಎಲ್ಇ ಸಂಗೀತ ಮಹಾವಿದ್ಯಾಲಯ ಪ್ರಸ್ತುತಪಡಿಸುತ್ತಿದೆ ಸಮೂಹ ಗಾಯನ ಸ್ಪರ್ಧೆ. ಪ್ರೌಢಶಾಲೆ ವಿದ್ಯಾರ್ಥಿಗಳಿಗಾಗಿ ದೇಶಭಕ್ತಿ ಗೀತೆಗಳು ಮತ್ತು ಪದವಿ ಪೂರ್ವ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಿಗಾಗಿ ಜನಪದ ಗೀತೆಗಳು. ಮಂಗಳವಾರ ದಿನಾಂಕ 11 ಆಗಸ್ಟ್ 2026 ಸಮಯ 9 ಗಂಟೆಗೆ. ಸ್ಥಳ ಕೆಎಲ್ಇ ಕನ್ವೆನ್ಷನ್ ಸೆಂಟರ್, 300-seater hall, JNMC ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9886103520 ಹಾಗೂ 9916467993.
1: Seasons change, but your brilliance is timeless. P&G brings you the exclusive change of season offer.
2: Now get an incredible discount of 10,000 rupees per carat on the purchase of stunning diamond jewelry. Also enjoy up to 20% off on making charges of gold jewelry and a flat 20% off on making of silver.
1: Offer valid till 31st July 2026. Hurry, visit to Messrs. Purushottam Narayan Gadgil, Seraph and Jewelers today. Terms and conditions apply.

0: 요나,
1: 야로 요나,
0: 야로 요나.
2: 예스 예스 예스 슈보드야 슈보드야 프리티의 스네히들의 나마스칼 나마스칼 나마스칼라 킬타이드라 웨이누드원이드 90.5 FM KLE 카나수 벨가비아 마드마드라 라디오 케인드라 님마드기 나는 완치나트파이 님마마네 바깥에 갈리아 바깥 프리티야 후르가 나누 이도 슈바 슈바 구루바라 조르말에 악타이드 아트미야스 이드레 문자네 위아야 마드릭 화라고가 만사바릴라 이 케인드라 조라다말에 옐리 사이클 토운 사이클 토운 호기 ವ್ಯಾಯಾಮ ಮಾಡೋಣಂದ್ರೆ ಅದು ಆಗ್ತಾ ಇಲ್ಲ, ವಾಕಿಂಗ್ ಮಾಡೋಣಂದ್ರೆ ಅದು ಆಗ್ತಾ ಇಲ್ಲ, ಜಿಮ್ ಹೋಗೋಣಂದ್ರೆ ಅದು ಆಗ್ತಾ ಇಲ್ಲ, ಈಶಾಡಕ್ಕೂ ಆಗ್ತಾ ಇಲ್ಲ. ಆಮೇಲೆ ನಾನು ಏನು ಮಾಡಿದೆ, ಮನೆಯಲ್ಲೇ ವಾಕಿಂಗ್ ಸ್ಟಾರ್ಟ್ ಮಾಡಿದೆ. ಎಸ್ ಆತ್ಮೀಯರೇ, ಮುಂಜು ಮುಂಜಾನೆ ಅದು ಕೂಡಲೇ ಮನೆಯಾಗ ಮಾಡಿದ್ ನೋಡ್ರಿಪ್ಪ. ಸೊ ಆತ್ಮೀಯರೇ, ನೀವು ಕೂಡ ತಪ್ಪದೆ ಏನಾದರೂ ಬಾಡಿಗೆ ಸ್ವಲ್ಪ ಒಂದು 10-15 ನಿಮಿಷ ಮೂವ್ಮೆಂಟ್ ಮಾಡಿ. ಮೂವ್ಮೆಂಟ್ ಇಸ್ ಮೆಡಿಸಿನ್ ಆತ್ಮೀಯ ಸ್ನೇಹಿತರೆ, ನೆನಪಿಟ್ಕೊಳ್ಳಿ, ಇದು ವೈದ್ಯರೇ ಹೇಳಿದ್ದು. ಮೂವ್ಮೆಂಟ್ ಇಸ್ ಮೆಡಿಸಿನ್. ಮುಂಜಾನೆ ಒಂದು 10 ನಿಮಿಷ, ಹೆಚ್ಚೇನು ಬೇಡ, 10-15 ನಿಮಿಷ ನೀವು ಮೂವ್ಮೆಂಟ್ ಮಾಡಿದರೆ ಸಾಕು. ತೂಕ ಎಪ್ಸೋದಂತಾನೇ ಇಲ್ಲ, ಜಸ್ಟ್ ಒಂದು ವಾಕಿಂಗು. ಮೊಬೈಲ್ ಗಿಬೈಲ್ ಎಲ್ಲ ದಂಡಿಗಿಟ್ಟು ಹಾಡುಗಳು ಕೇಳಲಾರದೆ ಬರೇ ನೀವು, ನಿಮ್ಮ ಉಸಿರಾಟ ಆ್ಯಂಡ್ ಸ್ವಲ್ಪ ವಾಕಿಂಗ್. ಸೊ ಇವತ್ತಿನ ಕಾರ್ಯಕ್ರಮದ ವಿಶೇಷತೆ ಏನಪ್ಪ ಮಂಜುನಾಥ, ಮಳೆ. ಸೊ ಇವತ್ತು ಮಳೆರಾಯನ ಕೃಪೆ ಆಗ್ತಾ ಇದೆ ನನ್ನ ಪ್ರೀತಿಯ ಕುಂದಾನಗರಿ ಬೆಳಗಾವಿಯಲ್ಲಿ ಮಾತ್ರ ಅಲ್ಲ, ಎಲ್ಲ ಕಡೆ ಉತ್ತಮ ಮಳೆ ಬರಲಿ, ಉತ್ತಮವಾದ ನೀರಿನ ಒಂದು ಪ್ರಮಾಣ ಜಾಸ್ತಿ ಆಗಲಿ ಅಂತ ದೇವರ ಕಡೆ ಬೇಡ್ಕೋತಾ ಇವತ್ತಿನ ಕಾರ್ಯಕ್ರಮದ ವಿಶೇಷತೆ ನಿಮ್ಮೆಲ್ಲರಿಗೂ ಗೊತ್ತಾಗಿರಬಹುದು. ದಸ್ ಇಸ್ ನಮ್ಮೊಂದಿಗೆ ನಾವು ಮಳೆ ಸ್ಪೆಷಲ್ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ತೆರೆಗೊಂಡಿರುವ ಮಳೆ ಗೀತೆಗಳು ಅಥವಾ ನಿಮಗೆ ಇಂಥ ಮಳೆಯಲ್ಲಿ ಕೇಳುವಂತಹ ಒಂದು ಉತ್ತಮ ಗೀತೆಯನ್ನು ರಿಕ್ವೆಸ್ಟ್ ಮಾಡುವುದೇ ಕಾರ್ಯಕ್ರಮದ ವಿಶೇಷತೆ. ಹಾಟ್ಲೈನ್ ಸಂಖ್ಯೆ 9019-904-904. ಈ ನಂಬರ್ ಮೇಲೆ ಕರೆ, ಮೆಸೇಜ್, ವಾಟ್ಸಪ್ ಮೆಸೇಜ್ ಮುಖಾಂತರ ತಿಳಿಸಿ ಕನ್ನಡ ಚಿತ್ರರಂಗದಲ್ಲಿ ತೆರೆಗೊಂಡಿರುವ ಉತ್ತಮ ಮಳೆ ಸಂಬಂಧ ಗೀತೆ, ಮಳೆ ಬಂದರೆ ನಿಮಗೆ ಕೇಳುವಂತಹ ಗೀತೆಯನ್ನು ರಿಕ್ವೆಸ್ಟ್ ಮಾಡಿ ಆತ್ಮೀಯ ಸ್ನೇಹಿತರೆ. ಸೊ ಬನ್ನಿ, ಎಂದೋ ಬರೆದ ಈ ಒಂದು ಗೀತೆಯನ್ನು ನಾನು ಪ್ರಸಾರ ಮಾಡುವೆ. ಏಕೆಂದರೆ ನಾನು ಆ್ಯಕ್ಚುಲಿ ಸಂಜು ಮತ್ತು ಗೀತಾ 2 ಚಿತ್ರದ ಮಳೆಯಂತೆ ಬಾ ಅಂತ ಒಂದಿತ್ತು, ನನಗೆ ಯಾಕೋ ಭಾಳ ದಿನ ಆಯಿತು ಈ ಗೀತೆ ಕೇಳಲಿಲ್ಲ. ಆ್ಯಂಡ್ ಈ ಗೀತೆ ಕೇಳಿ ಹೊರಗಡೆ ಜೋರು ಮಳೆ, ಕಿಟಕಿ ಕಡೆ ಕೂತ್ಕೊಂಡು ಒಂದು ಕಪ್ ಚಾನೋ ಕಾಫಿನೋ ಆ ಥರ ಚುನ್ಬುರಿ ಹಾಕಿ ಮಸ್ತ್ ಪೈಕಿ ಕುಡ್ಕೋತ್ಕೊಂಡು ಆಸೆ ಬರ್ತಾ ಇದೆ. ಬನ್ನಿ ಆತ್ಮೀಯರೇ, ನಿಮಗೂ ಇಂಥ ಮಳೆಯಲ್ಲಿ, ಒಳ್ಳೆಯದಾದಂತಹ ಮಳೆಯಲ್ಲಿ ಕಿಟಕಿ ಕಡೆ ಕೂತ್ಕೊಂಡು ಕುರ್ಚಿ ಹಾಕಿ ಹೊರಗಡೆ ಮಳೆ ನೋಡ್ತಾ ನಿಮಗೆ ಕೇಳುವಂತಹ ರೇಡಿಯೋ ಮುಖಾಂತರ ಗೀತೆ ಯಾವುದು? ಕನ್ನಡ ಚಿತ್ರರಂಗದ್ದು. ರಿಕ್ವೆಸ್ಟ್ ಮಾಡಿ, ನಿಯಮ ಪಾಲಿಸಿ, ದೇವರದಿರುವುದಿಲ್ಲ, ಅದಕ್ಕೆ ಅಂತ ಒಂದು ಕಾರ್ಯಕ್ರಮ ಇರುತ್ತೆ. ಸೊ ಬನ್ನಿ, ಹಾಟ್ಲೈನ್ ಸಂಖ್ಯೆ ಮತ್ತೊಮ್ಮೆ 9019-904-904. ಓಪನಿಂಗ್ ಇದೆ ಮುಖಾಂತರ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ದಿಸ್ ಇಸ್ ನಮ್ಮೊಂದಿಗೆ ನಾವು ಸ್ಪೆಷಲ್ ಮಳೆ ಸ್ಪೆಷಲ್ ಕಾರ್ಯಕ್ರಮ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರವಿದು. ಹಾಡನ್ನು ಕೇಳಿ ಮಜಾ ಮಾಡಿ.

ಮಸ್ತ್ ಇತ್ತಲ್ರಿ ಹಾಡು. ಈ ಹಾಡನ್ನು ನಾನು ವೈಯಕ್ತಿಕವಾಗಿ ಹೊಸ್ಸಂತ ಮಳಿಯವರಾಗದ ಹುಸ್ಸಂತ ಪುಸ್ಸಂತ ಹೆಂಗಾದ್ರು ಕಿಟಕಿ ಕಡೆ ಕೂತ್ಕೊಂಡು ಫಸ್ಟ್ ಕ್ಲಾಸ್ ಈ ಹಾಡನ್ನು ಕೇಳುವ ಆಸೆಯಲ್ಲಿದ್ದೆ. ಸೊ ಓಪನಿಂಗ್ ಗೀತೆ ಇದನ್ನೇ ಪ್ರಸಾರ ಮಾಡಿದೆ ನಿಮಗೆ. ಕನ್ನಡ ಚಿತ್ರರಂಗದ ಆ ಒಂದು ಗೀತೆ ನಿಮ್ಮ ಮನೆಯಲ್ಲಿ ಕೂತ್ಕೊಂಡಿದ್ದೀರಾ ನೀವು, ಕರೆಂಟ್ ಹೋಗೈತಂತ ತಿಳ್ಕೊಡ್ರಿ, ಆದರೆ ರೇಡಿಯೋ ಚಾಲು ಇರುತ್ತೆ. ಕಿಟಕಿ ಕಡೆ ಕೂತ್ಕೊಂಡು ಆರಾಮ ಈ ಮಳೆಯನ್ನು ಅನುಭವಿಸಿದ್ದೀರಾ ಯಾವತ್ತಾದರೂ ಆತ್ಮೀಯ ಸ್ನೇಹಿತರೆ? ಏಕೆಂದರೆ ನಮ್ಮ ಜೀವನದಲ್ಲಿ ಏನೂ ಶಾಶ್ವತವಲ್ಲ, ಇದು ಮಾತ್ರ ಸತ್ಯ. ಬೇಸಿಗೆ ಇತ್ತು, ಬೇಸಿಗೆ ಹೋಯಿತು, ಮಳೆ ಸ್ಟಾರ್ಟ್ ಆಯಿತು, ಮತ್ತೆ ಒಂದು ಸ್ವಲ್ಪ ದಿನ ಬಿಸಿಲಾಯಿತು, ಮತ್ತೆ ಮಳೆ ಸ್ಟಾರ್ಟ್ ಆಯಿತು. ಮುಂಜಾನೆ 4:00 ಫುಲ್ ಜೋರು ಮಳೆ ನೋಡಾಕತ್ತೀನಿ, 4:00 5:00 ಎದ್ದೇನೆ, ಯಪ್ಪ ಮಳೆ, ಎಷ್ಟು ಅದ್ಭುತ ಮಳೆ. ಸೊ ಆತ್ಮೀಯರೇ, ಶುಭ ಡೌಲಿ ಅವರು ಬಂದಿದ್ದಾರೆ ಒಂದು ಗೀತೆ, ಕೆ ಎಸ್ ಚಿತ್ರ ಅವರ ಧ್ವನಿಯಲ್ಲಿ ತುಂತುರು ಅನ್ನೋ ಒಂದು ಗೀತೆ, ಅಮೃತ ವರ್ಷಿಣಿ ಚಿತ್ರದ್ದು. ಬನ್ನಿ ನೀವು ಕೂಡ ಭಾಗವಹಿಸಿ. ಹಾಟ್ಲೈನ್ ಸಂಖ್ಯೆ 9019904904 ನಂಬರ್ ಮತ್ತೊಮ್ಮೆ, ಎಲ್ಲ ಮರಿತೀರಿ, ಇನ್ನು ಮರೆಯಂಗೆ ಹಾಕಂಗಿಲ್ಲ ನಿಮಗೆ, ಏಕೆಂದ್ರೆ ಇದು ನಿಮ್ಮ ಪ್ರೀತಿಯ ಝೈನು ಧ್ವನಿಯ ಹಾಟ್ಲೈನ್ ಸಂಖ್ಯೆ 9019904904. ಈ ನಂಬರ್ ಮೇಲೆ ತಾವು ಕರೆ, ಮೆಸೇಜ್, ವಾಟ್ಸಪ್ ಮೆಸೇಜ್ ಮುಖಾಂತರ ತಿಳಿಸಿ ನಿಮಗೆ ಬೇಕಾದ ಕನ್ನಡ ಚಿತ್ರರಂಗದ ಯಾವೊಂದು ಗೀತೆ ಕೇಳೋ ಆಸೆಯಲ್ಲಿರುತ್ತೀರಾ? ನಿಮ್ಮ ಮನೆಯಲ್ಲಿ ಕೂತ್ಕೊಂಡಿರೋ ಕಿಟಕಿ ಕಡೆ ಕರೆಂಟ್ ಹೋಗೈತಿ, ರೇಡಿಯೋ ಕೇಳ್ತಾ ಇದ್ರಿ, ಚಹಾ ಕಾಫಿ ಟೊಮೆಟೊ ಸೂಪ ಏನಾರು ಒಟ್ಟು ಕುಡೀರಿ, ಹೊರಗಡೆ ನೋಡ್ತಾ ಒಂದು ಹಾಡನ್ನು ಕೇಳೋ ಆಸೆ ಇದ್ರೆ ಆ ಗೀತೆ ಯಾವುದು ಕನ್ನಡ ಚಿತ್ರರಂಗದು ಅದು ನನಗೆ ತಿಳಿಸಿ ಅಂತ ಕಾರ್ಯಕ್ರಮದಲ್ಲಿ ಬಂದು ನೀವು ಭಾಗವಹಿಸಿ. ದಿಸ್ ಇಸ್ ಮಾಳಂಕಾವ್ಯ, ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣುಧ್ವನಿ 90.4 FM KLE ಕನಸು. ತುಂತುರು ಈ ಗೀತೆನ ಕೇಳೋಣ, ಎಂಜಾಯ್ ಮಾಡೋಣ. ಬೆಳಗಾವಿಯಲ್ಲಿ ಮಾತ್ರ ಅಷ್ಟೇ ಅಲ್ಲ, ಎಲ್ಲ ಕಡೆ ಉತ್ತಮ ಮಳೆ ಬರಲಿ, ನೀರಿನ ಪ್ರಮಾಣ ಜಾಸ್ತಿ ಆಗಲಿ, ಹಂಗಂತ ಹೇಳಿ ನೀರು ವೇಸ್ಟ್ ಮಾಡಕ್ಕೆ ಹೋಗ್ಬೇಡ್ರಿ ಆತ್ಮೀಯ ಸ್ನೇಹಿತರ್ರಿ. ನೀರು ಅಂದರೆ ಜೀವ ಕೊಡೋ ನೀರು, ದಯವಿಟ್ಟು ನೀರನ್ನು ವೇಸ್ಟ್ ಮಾಡಬೇಡ್ರಿ, ನನ್ನ ಕಣ್ಣು ಮುಂದಾದರೂ ಮಾಡಕ್ಕೆ ಹೋಗ್ಬೇಡ್ರಿ. ನನ್ನ ವೇಣುಧ್ವನಿಯ ಕುಟುಂಬದವರು, ನೀವು ಪ್ರೀತಿಯಿಂದ ಒಂದೇ ರಿಕ್ವೆಸ್ಟ್, ಏನು ನಾನು ಹೇಳೋದು ಕೇಳ್ತಿರೋ ಇಲ್ಲೋ ಬಿಟ್ರಿ, ಬಿಡ್ರಿ, ನೀರು ಬಂದು ವೇಸ್ಟ್ ಮಾಡಬೇಡ್ರಿ. ಇಲ್ಲಿ ಕೈ ಮುಗ್ದೇನು ನಿಮಗೆ ಕಾಣಿಸೋಲ್ಲ, ಇಲ್ಲಿ ನೋಡ್ರಿ ಕೈ ಮುಗ್ದೇನು ನೋಡ್ರಿ, ಚಪ್ಪಾಳೆ ಆವಾಸ ಬಂತಲ್ರಿ. ಹಾಂ, ಸೊ ಕೈ ಮುಗಿದು ಕೇಳ್ಕೋತೇನೆ, ನೀವು ನನ್ನ ಮಾತು ಏನೂ ಕೇಳಿಲ್ಲ ಅಂದರೆ ನಡೀತದ, ಆದರೆ ನೀರು ಬಂದು ವೇಸ್ಟ್ ಮಾಡಕ್ಕೆ ಹೋಗ್ಬೇಡ್ರಿ ದಯವಿಟ್ಟು. ಏಕೆಂದರೆ ನೀರಿನ ಕಷ್ಟ ಯಾರು ಅನುಭವಿಸಾರ ನೋಡ್ರಿ, ಅವರಿಗೆ ಮಾತ್ರ ಕೊಟ್ಟು. ಶೋಭಾ ಡೌಲಿ ಅವರೇ, ನಿಮ್ಮ ಗೀತೆ ಕೇಳಿ ಮಜಾ ಮಾಡಿ.

நியூ கேள் தாய் திராபலகாவியா மட்டுமல்ல ரேடியோ கேந்திரா வேணுது வந்து ஏதோ நாரி பாயிண்ட் ஃபோர் எஃப்எம் கேஎல்இ கனசு ಶೋಭಾ ಡಬ್ಲ್ಯೂ ಅವರ ಹಾಡು ಆಯ್ತು ಪ್ರಸಾರ. ಮುಂದೆ ಹೋಗೋಣ. ವಿಜಯಲಕ್ಷ್ಮಿ ಅವರು ರಿಕ್ವೆಸ್ಟ್ ಮಾಡಿರುವ ಈ ಗೀತೆ ಇಲ್ಲದೆ ಈ ಮಳೆ ಸರಿ ಸೀಸನ್ನ ಮುಂದೆ ಹೋಗುವುದಿಲ್ಲ. ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಅಭಿನಯಿಸಿರುವ ಮುಂಗಾರು ಮಳೆ ಚಿತ್ರದು ಮುಂಗಾರು ಮಳೆಯೇ. ವಿನೋದ್ ಅವರು ಮೆಸೇಜ್ ಮಾಡ್ಯಾರ್ರಿ, ಮಂಜುಣ್ಣ ಇವತ್ತೇನು ವಿಶೇಷತೆ? ವಿನೋದ್ ಅವರೇ ಕಣ್ಣು ಮುಚ್ಚಿ ಅಂದ್ರೆ ಗಾಡಿ ಓಡಿಸತ್ತಿರಂದ್ರೆ ಕಣ್ಣು ಮುಚ್ಚಬೇಡ್ರಿ, ಹೇಳಾಕತ್ತೇನೆ ನಾನು. ನೀವು ನಿಮ್ಮ ಮನೆಯಲ್ಲಿದ್ದೀರಾ, ಕಿಟಕಿ ಕಡೆ ಕೂತಿದ್ದೀರಾ, ಕರೆಂಟ್ ಹೋಗಿದೆ, ಕಿಟಕಿ ಹೊರಗಡೆ ಜೋರು ಮಳೆ ಬರ್ತಾ ಇದೆ, ಕೈಯಲ್ಲಿ ಒಂದು ಕಪ್ ಕಾಫಿನೋ ಟೀನೋ ಟೊಮ್ಯಾಟೊ ಸೂಪೋ ರಸಮೋ ಸಾಂಬಾರೋ ದಾಳೋ ಏನೋ ಒಟ್ಟು ಅದನ್ನು ಸುರ್ರು ಸುರ್ರು ಕುಡಿಯಾಕತ್ತೀರಿ. ಹಿಂಗೆ ಹೆಂಗ್ರಿ ಸುರ್ರು ಸುರ್ರು ಕುಡಿಯಾತೀರಿ? ಹೊರಗಡೆ ಮಳೆ ಬರಾಕತ್ತದ, ಒಂದು ಒಳ್ಳೆ ಹಾಡು. ಫ್ರಾಮ್ ಕನ್ನಡ ಸಿನಿಮಾ ರಿಕ್ವೆಸ್ಟ್ ಮಾಡಿ ಹಾಟ್ಲೈನ್ ಸಂಖ್ಯೆ 9091904904 ಇದೇ ನೋಡ್ರಿಪ್ಪ. ಆಯ್ತಾ, ಹೆಂಗೆ ಕುಡಿಬೇಕು ಅಂತ ಹಿಂಗೆ ಕುಡಿಕೋತ ಹೊರಗಡೆ ಜೋರು ಮಳೆ ಬರ್ಕೋತಿರ್ತದ, ನಿಮಗೊಂದು ಹಾಡು ಕೇಳೋ ಆಸೆ ಬರುತ್ತೆ. ಆ ಆಸೆಗೆ ನಾನು ಇದೇನು ನೋಡ್ರಿಪ್ಪ. ಹಾಂ, ಕನ್ನಡ ಚಿತ್ರರಂಗದ ಒಂದು ಒಳ್ಳೆ ಗೀತೆಯನ್ನು ರಿಕ್ವೆಸ್ಟ್ ಮಾಡಿ ಅಂತ ಹೇಳಿದೆ ಆತ್ಮೀಯ ಸ್ನೇಹಿತರೆ. ಮುಂಗಾರು ಮಳೆ ಈ ಗೀತೆಯೊಂದಿಗೆ ಕಾರ್ಯಕ್ರಮ ಮುಂದೆ ಹೋಗುತ್ತಾ ಇದೆ. ವಿಜಯಲಕ್ಷ್ಮಿ ಅವರು ರಿಕ್ವೆಸ್ಟ್ ಮಾಡಿರುವ ಹಾಡು ಕೇಳಿ ಮಜಾ ಮಾಡಿ ಹಾಟ್ಲೈನ್ ಸಂಖ್ಯೆಗೆ ಕರೆ ಮಾಡಬೇಕು 9091904904. ಎಲ್ಲ ಮರೀರಿ, ಆದರೆ ಇನ್ನೂ ಮರೆಯೋಕ್ಕಾಗೋದಿಲ್ಲ. 9091904904 ಈ ಹಾಟ್ಲೈನ್ ಸಂಖ್ಯೆ ಮೇಲೆ ನೀವು ಕರೆ ಮಾಡಿ, ಮೆಸೇಜ್ ಮಾಡಿ ಅಥವಾ ವಾಟ್ಸಪ್ ಮೆಸೇಜ್ ಮುಖಾಂತರ ತಿಳಿಸಿ. ಹಿಂಗೆ ಸೊರ್ರ ಸೊರ್ರ ಅಂತ ಕುಡ್ಕೋತ ಮಸ್ತ್ ಪೈಕಿ ಬರೀ ಚಾ ಕಾಫಿ ಸೂಪ ಡಾಳ್ ಬಗ್ಗೆ ಮಾತಾಡತ್ತೇನೆ ನಾನು. ಹಾಂ, ಬನ್ನಿ ಭಾಗವಹಿಸಿ ಆತ್ಮೀಯ ಸ್ನೇಹಿತರೆ. ರಾಜಶ್ರೀ ಅವರು ಜಯ ಶ್ರೀರಾಮ್ ಜಯ ಜಿನೇಂದ್ರ ಅಂತ ಹೇಳಿದ್ದಾರೆ. ಬನ್ನಿ ರಾಜಶ್ರೀ ಅವರೇ, ತಾವು ಕೂಡ ಭಾಗವಹಿಸಿ. ಕಂಚನ್ ಕೋಪರಡೆ ಅವರು, ಮಂಜುನಾಥ್ ಅವರೇ, ಬೆಳ್ಳಿ ಕಾಲುಂಗ್ರ ಈ ಫಿಲ್ಮ್ನಿಂದ ಕೇಳಿಸದೆ ಕಲ್ಲು ಕಲ್ಲು. ಆಲ್ ರೈಟ್, ಈ ಗೀತೆ ಬೇಕಾ ಕಂಚನ್ ಅವರೇ? ಬರುತ್ತೆ ನಿಮಗೆ ಈ ಒಂದು ಗೀತೆ. ಬನ್ನಿ ಆತ್ಮೀಯರೇ, ಮಸ್ತ್ ಫಸ್ಟ್ ಕ್ಲಾಸನ್ನು ನೀವು ಕಿಟಕಿ ಕಡೆ ಕೂತ್ಕೊಂಡು ಕೇಳುವಂತಹ ಒಂದು ಒಳ್ಳೆ ಗೀತೆ ರಿಕ್ವೆಸ್ಟ್ ಮಾಡಿ. ಏನಾದ್ರು ಕುಡ್ಕೋತ್ಕೊಂಡ್ರಿ, ಏನು ಕುಡಿಯೋ ಆಸೆ ಬರುತ್ತೆ ಹೇಳ್ರಿ? ಹಾಂ, ಚಾನೋ ಕಾಫಿನೋ ಸೂಪು ಹೇಳಿ ನನಗೆ. ಬಿಸಿ ನೀರು ಕುಡಿಬೋದು, ಅದನ್ನ ಬಿಟ್ಟು ಬೇರೆದೇನು ಹೇಳಕ್ ಹೋಗ್ಬೇಡ್ರಿ. ಯವೋ ಯವೋ, ಹಾಡನ್ನ ಕೇಳಿ ಮಜಾ ಮಾಡಿ. ದಿಸ್ ಇಸ್ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣುಧ್ವನಿ 90.4 FM ಕೆ

ಕಾರ್ಯಕ್ರಮದ ಈ ಹಾಡನ್ನ ಕೇಳಿ ಎಂಜಾಯ್ ಮಾಡಿದ್ರಲ್ಲ. ವಿಜಯಲಕ್ಷ್ಮಿ ಅವರು ರಿಕ್ವೆಸ್ಟ್ ಮಾಡಿರುವ ಹಾಡು ಕುಡ್ಕೋತ್ ಕುಂಡ್ರಿ, ಏನು ಕುಡಿಯೋ ಆಸೆ ಅಂತ ಹೇಳಿದೆ. ಅದಕ್ಕೆ ಏನೇನು ಮೆಸೇಜ್ ಮಾಡ್ಯಾರ ನೋಡ್ರಿ ಪ್ರವೀಣ್ ಅವರು, ಆಡ ನಮಗೂ ಗರಂ ನೀರಬೇಕು ರೀ. ಆಲ್ ರೈಟ್, ಸೊ ಆತ್ಮೀಯರೇ, ಈ ಗೀತೆ ಬರ್ತಾ ಇದೆ ಕಾರ್ಯಕ್ರಮದಲ್ಲಿ. ಇವತ್ತಿನ ದಿನ ಮಸ್ತ್ ಮಸ್ತ್ ಗೀತೆಗಳು ನೀವು ಲೈನ್ ಅಪ್ ಮಾಡಿದಿರಿ. ಆರಾಧ್ಯ ಅವರ ಜನ್ಮದಿನ ಇದೆ ಅಂತ ರತನ್ ಅವರು ನನಗೆ ಹೇಳಿದರು, ಅವರಿಗೆ ವಿಶ್ ಮಾಡಿ. ಆ್ಯಂಡ್ ಈಗ ವಿಶ್ ಮಾಡುತ್ತೇನೆ. ಆ್ಯಂಡ್ ಅವರು ರಿಕ್ವೆಸ್ಟ್ ಮಾಡಿದರೆ ಏನೋ ಒಂಥರ ಅನ್ನೋ ಒಂದು ಹಾಡು ಆರಾಧ್ಯ, ನೂರಾರು ಕಾಲು ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ ಡೇ. ಜೀವನದಲ್ಲಿ ಏನು ಬೇಕಾದ್ ಮಾಡು, ತಂದೆ ತಾಯಿಗೆ ಮಾತ್ರ ಮೊದಲು ಮರ್ಯಾದೆ ಕೊಡು, ಆಮೇಲೆ ನಿನಗೆ ಜೀವನದಲ್ಲಿ ಏನು ಬೇಕು ನೋಡೋದೆಲ್ಲ ಸಿಗುತ್ತೆ. ಆರಂಭ ತಂದೆ ತಾಯಿ ಮೊದಲು ಮರ್ಯಾದೆ ಕೊಟ್ಟು ಅಲ್ಲಿಂದನೇ ಆರಂಭವಾಗುತ್ತೆ. ಸೊ ಕಾರ್ಯಕ್ರಮದಲ್ಲಿ ಚಂದ್ರಕಾಂತ್ ಬಡ್ಗಾವಿ ಅವರು ರಿಕ್ವೆಸ್ಟ್ ಮಾಡಿರುವ ಹಾಡು ರೆಡಿಯಾಗಿದೆ. ಮಾಧುರಿ ಚಿತ್ರದು ಎಸ್ ಪಿ ಬಿ ಅವರ ಧ್ವನಿಯಲ್ಲಿ ಈ ಗೀತೆ, ಎಸ್ ಪಿ ಬಿ ಆ್ಯಂಡ್ ಸುಜಾತಾ ಅಂತ್ರಿಪ್ಪ. ಬನ್ನಿ ಹನಿ ಹನಿ ಜೋರಾಗಿ ಉತ್ತಮ ಮಳೆ ಬರಲಿ. ಆತ್ಮೀಯರೇ, ಈ ಮಳೆ ಬಗ್ಗೆ ನಾನು ಹೇಳುವಾಗ ನೀರಿನ ವ್ಯರ್ಥ ವೇಸ್ಟ್ ಮಾಡಲಿಕ್ಕೆ ಹೋಗಬೇಡಿ ಅಂತ ರಿಕ್ವೆಸ್ಟ್ ಮಾಡಿದೆ ನಿಮ್ಮೆಲ್ಲರಿಗೂ. ಏಕೆಂದರೆ ಆತ್ಮೀಯ ಸ್ನೇಹಿತರೆ, ನಾನು ನೋಡಿನಿ ನೀರು ಭಾಳ ವೇಸ್ಟ್ ಆಗುತ್ತೆ ನೋಡಿ. ನಮ್ಮ ವೇಣುಧ್ವನಿಯಲ್ಲಿ ಈಗ ನಾನೇ ಪ್ರಸಾರ ಮಾಡಿರುವ ಗೀತೆ, ವಿಜಯಲಕ್ಷ್ಮಿ ಅವರು ಹೇಳ್ತಾರೆ 7-8 ದಿನಕ್ಕೆ ಈಗ ನೀರು ಬರ್ತಾ ಇದೆ, ಮುಂಚೆ 15 ದಿನಕ್ಕೆ ನೀರು ಒಮ್ಮೆ ಬರ್ತಿತ್ತು. ಅಂಥ ಸಂದರ್ಭದಲ್ಲಿ ಆತ್ಮೀಯ ಸ್ನೇಹಿತರೆ, ಅವರು ಅನುಭವಿಸ್ತಿರೋ ಕಷ್ಟ, ಅವ್ರ ಮುಂದೆ ಏನಾದರೂ ಒಂದೊಂದು ಬಕೆಟ್ ನೀರು ವೇಸ್ಟ್ ಮಾಡಿದರೆ ಅವರಿಗೂ ದುಃಖ ನನಗೂ ದುಃಖ, ಯಾಕಂದರೆ ನಾನು ಅನುಭವಿಸಿನಿ. ಸೊ ಅಂಥ ಸಂದರ್ಭದಲ್ಲಿ ನನ್ನ ವೇಣುಧ್ವನಿಯ ಕುಟುಂಬದಲ್ಲಿ ಬಹಳಷ್ಟು ಜನ ಇದ್ದಾರೆ, ನೀರಿನ ಕಷ್ಟ ಅನುಭವಿಸ್ತಾ ಇದ್ದಾರೆ. ಅಂಥ ಸಂದರ್ಭದಲ್ಲಿ ಎಲ್ಲರಿಗೂ ನೀರಿನ ಪ್ರಮಾಣ ಜಾಸ್ತಿ ಆಗಲಿ ಅಂತ ಒಳ್ಳೆ ಮಳೆರಾಯನ ಕಡೆ ಬೇಡ್ಕೋತಾ ಒಳ್ಳೆ ಗೀತೆಯನ್ನು ರಿಕ್ವೆಸ್ಟ್ ಮಾಡಿ ಅಂತ ಹೇಳಿದೆ. ಬಸವರಾಜ್ ಉಗ್ಗಾರ ಅವರು ಒಂದು ಒಳ್ಳೆ ಗೀತೆಯೊಂದಿಗೆ ಕಾರ್ಯಕ್ರಮದಲ್ಲಿ ಬರ್ತಾ ಇದ್ದಾರೆ. ವಿಚೇಸ್ ಮಳೆ ಬಂತು ಮಳೆ, ಅರ್ಜುನ್ ಸರ್ಜಾ ಅವರ ಗೀತೆ, 8 ನಿಮಿಷ ಗೀತೆ ಐತಿ. ವಾಯ್ದ ಪದ್ಮ ಅವರು ರಿಕ್ವೆಸ್ಟ್ ಮಾಡಿದರೆ ಗಗನವು ಎಲ್ಲೋ, ಇವರು ಕಿಟಕಿ ಬಾಜು ಕೂತ್ಕೊಂಡು ಇದ ಗೀತೆ ಕೇಳೋ ಆಸೆಯಲ್ಲಿದ್ದಾರೆ. ಅದಾದ ತಕ್ಷಣ ರತನ್ ಅವರು ರಿಕ್ವೆಸ್ಟ್ ಮಾಡಿರುವ ಗೀತೆ ಏನೋ ಒಂಥರ. ಈ ಗೀತೆಯನ್ನು ಆರಾಧ್ಯ ಅವ್ರಿಗೋಸ್ಕರ, ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಗೀತೆಯನ್ನು ರಿಕ್ವೆಸ್ಟ್ ಮಾಡಿರೋರು ಕಂಚನ್ ಕೋಪರ್ಡಿ ಅವರು. ನಮಗೆ ಆಪ್ತ ಮಿತ್ರ ಚಿತ್ರದ್ದು ಒಂದು ಹಾಡನ್ನು ಪ್ರಸಾರ ಮಾಡಿ ಅಂತ ಗಣಪತಿ ಭಂಡಾರಿ ಅವರು ವಾಟ್ಸಪ್ ಮೆಸೇಜ್ ಮುಖಾಂತರ ಮಾಡಿದ್ದಾರೆ. ಈ ಗೀತೆ ಗಣಪತಿ ಭಂಡಾರಿ ಅವರು, ಆಪ್ತ ಮಿತ್ರ ಚಿತ್ರದ್ದು. ಯಾವ್ದು ಹಚ್ಚಲಿಪ್ಪ, ಕಾಲವನ್ನು ತಡೆಯೋರು ಯಾರು ಇಲ್ಲ, ಮಸ್ತ್ ಐತ್ರಿ ಹಾಡ, ಇದನ್ನು ನಿಮಗೆ ಪ್ರಸಾರ ಮಾಡುವೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಸಿಪಾಯಿ ಚಿತ್ರದ ಮೇಘರಾಜನೇ ಪ್ಲೇ ಮಾಡಿ. ಹಲೋ ಮಂಜುಣ್ಣ, ಮೇಘರಾಜನೇ ಪ್ಲೇ. ಆಲ್ ರೈಟ್ ವಿನೋದ್ ಅವರೇ, ನಿಮಗೋಸ್ಕರ 1 ನಿಮಿಷ ಮೇಘರಾಜನೇ. ಈ ಸಾಂಗ್ ತಯಾರಾಯಿತು ಕ್ರೈಸಿ ಸ್ಟಾರ್ ರವಿಚಂದ್ರನ್. ನಮ್ಮ ಇವರು ರಾಜಶ್ರೀ ಅವರು ದೋಸೆ ಮಾಡಿನ ಬಾರು ಅಂತ ಹೇಳ್ತಾ ಇದ್ದಾರೆ. ಅದರೊಂದಿಗೆ ಇವತ್ತು ಮುಂಜಾನೆ ನಾನು ದೋಸೆ ಮಾಡ್ಕೊಂಡು ತಿನ್ನಿ. ಯಾವ ದೋಸೆ? ಬೇಸನ್ ದೋಸೆ. ಅದು ಬೇಸನ್ ಕಚ್ಚಿಲ್ಲ ಅಂತಾರಲ್ರಿ ಅದು. ಆದರೆ ಆತ್ಮೀಯ ಸ್ನೇಹಿತರೆ, ಅದ್ರಾಗ ಒಂದು ಟ್ರಿಕ್ ಐತಿ. ಬೇಸನನ್ನು ನೀರಲ್ಲಿ ಒಂದು ಸ್ವಲ್ಪ ನೀರಲ್ಲಿ ಹಾಕಿ ಕಲಿಸಿ ಅದ್ರಾಗ ಜೀರಾ ಅಜವಾಯಿನ ಹಾಕಿ ಅದನ್ನು 20-30 ನಿಮಿಷ ಬಿಡಬೇಕು ರೀ. ಆವಾಗ ಅದು ಉತ್ತಮವಾಗಿ ನಿಮಗೆ ಒಂದು ದೋಸೆ ತೊಗೊಂಡು ಬರುತ್ತೆ. ನಾರ್ಮಲಿ ಏನು ಮಾಡ್ತಾರೆ, ಟೈಮ್ ಇಲ್ಲ ಅಂತ ಬೇಸನ್ ಸ್ವಲ್ಪ ತೊಗೋತಾರೆ, ಕಡ್ಲಿ ಹಿಟ್ಟು, ಅದ್ರಾಗ ಸ್ವಲ್ಪ ನೀರು ಹಾಕ್ತಾರೆ, ಅದ್ರಾಗ ಜೀರಾ ಅಜವಾಯಿನ ಹಾಕಿ ಕಾಂದಾ ಟೊಮೆಟೊ ಮಿರ್ಚಿ ಕೊತ್ತಂಬರಿ ಎಲ್ಲ ಖಾರ ಪೌಡರ್ ಮತ್ತು ಒಂದು ಸ್ವಲ್ಪ ಉಪ್ಪು ಹಾಕಿ ಪಚ್ಚ ಅಂತ ಹಾಕಿಬಿಡ್ತಾರೆ, ಹೊಟ್ಟಿಗೆ ಕಡಿತದೆ ಅಂತಾರೆ. 30-40 ನಿಮಿಷ ಬಿಡಬೇಕು ಆತ್ಮೀಯ ಸ್ನೇಹಿತರೆ. ಎಸ್, ಟ್ರೈ ಮಾಡಿ ನೋಡಿ. ಆದರೆ ಇದು ನಮ್ಮ ಹೆಣ್ಮಕ್ಳು, ನನ್ನ ತಾಯಿಂದಿರು ಅಕ್ಕಂದಿರು ತಂಗಿಯರು ಎಲ್ಲ ವೇಣು ದುನಿಯಲ್ಲಿ ಕೇಳ್ಕೊಂಡು ನಕ್ಕೋದು. ಇದೆಲ್ಲ ಗೊತ್ತೈತೋ ನಮಗೆ? ಗೊತ್ತಿಲ್ಲದವ್ರಿಗೆ ಹೇಳತ್ತೇನೆ ಅಕ್ಕ. ಈ ಹಸಿರು ಸಿರಿಯಲ್ಲಿ ಇದು ನಮ್ಮ ಇವರು ಯಾರಂತಾರೆ, ರಾಜಶ್ರೀ ಅವರು. ಉತ್ತಮ ಮಳೆ ಬಂದೇ ಬರುತ್ತೆ ಅಂತ ತಿಳಿಸ್ತಾ ಇದ್ದಾರೆ ರಾಜಶ್ರೀ ಅವರು. ಥ್ಯಾಂಕ್ ಯು ಸೋ ಮಚ್. ತುಂತುರು ಅಲ್ಲಿ ನೀರೇನು ತಿನ್ನ, ಏನಿದೆ ಸಮೋಸ ತಿನ್ನ ಅಕ್ಕ, ಮುಂಜು ಮುಂಜಾನೆ ಸಮೋಸ ಮಾಡಿರೇನ ಶುಭ ಅವರೇ. ಅಯ್ಯೋ, ಸಮೋಸ ಎಂಜಾ ದಿನಕ್ಕೆ ಬಾ ಅಂತ ಹೇಳಿದ್ದಾರೆ. ನಡ್ರಿ ಆತ್ಮೀಯ ಸ್ನೇಹಿತರು, ಇವತ್ತಿನ ಕಾರ್ಯಕ್ರಮದ ವಿಶೇಷತೆಯಲ್ಲಿ ನಾನು ನಿಮಗೆ ಹೇಳಿದೆ, ನೀವು ನಿಮ್ಮ ಮನೆಯಲ್ಲಿ ಕೂತಿದ್ದೀರಾ ಕಿಟಕಿ ಬಾಜುಕ ಅಂತ ಚಹಾನೋ ಬಜ್ಜಿನೋ ಇಲ್ಲ ಶುಭ ಡಬ್ಲಿ ಅವರ ಸಮೋಸನೋ ತಿಂತಾ ಇದ್ದೀರಾ, ಹೊರಗಡೆ ಜೋರು ಮಳೆ ಬರ್ತಾ ಇದೆ ಅಂತ ಸಂದರ್ಭದಲ್ಲಿ ಕೇಳುವಂತಹ ಕನ್ನಡ ಚಿತ್ರರಂಗದ ಒಂದು ಒಳ್ಳೆಯ ಗೀತೆಯನ್ನು ರಿಕ್ವೆಸ್ಟ್ ಮಾಡಿ. ಆಲ್ ರೈಟ್, ಬನ್ನಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಒಳ್ಳೊಳ್ಳೆ ಗೀತೆಗಳು ಲೈನ್ಡ್ ಅಪ್ ಇವೆ, ಕೇಳಿ ಮಜಾ. ಚಂದ್ರಕಾಂತ್ ಬಡಗಾವಿ ಅವರೇ, ನಿಮ್ಮ ಹಾಡು ಈಗ ಬರುತ್ತೆ. ಹಾ, ಅದರಿಗಿಂತ ಮುಂಚೆ ಸ್ನೇಹಿತರೆ, ಇವತ್ತು ವರ್ಷದ 7ನೇ ತಿಂಗಳು, ತಿಂಗಳಿನ 23ನೇ ದಿನ, ಜುಲೈ 23, ಶುಭ ಗುರುವಾರದ ಹವಾಮಾನ ವರದಿ ಕೇಳಿ. ಗರಿಷ್ಠ ತಾಪಮಾನ 25.2 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ ತಾಪಮಾನ 19.5 ಡಿಗ್ರಿ ಸೆಲ್ಸಿಯಸ್. ಬೆಳಗಾವಿ ಜಿಲ್ಲೆಯಲ್ಲಿ ಒಣಹವೆ ಇತ್ತು. ಮುಂದಿನ 24 ಗಂಟೆಗಳಲ್ಲಿ ಹಲವು ಸ್ಥಳಗಳಲ್ಲಿ ವ್ಯಾಪಕವಾಗಿ ಮಳೆಯಾಗುವ ಬಹಳಷ್ಟು ಸಾಧ್ಯತೆಗಳಿವೆ. ಆಧಾರ ಹವಾಮಾನ ಇಲಾಖೆ, ಬೆಂಗಳೂರು. ಆಲ್ ರೈಟ್, ಸೊ ಹವಾಮಾನ ವರದಿ ಪ್ರತಿದಿನ 10:00 ಓದಬೇಕ್ರಿ. ಸೊ ಇವತ್ತಿನ ಹವಾಮಾನ ವರದಿ ಪ್ರಕಾರ ವ್ಯಾಪಕ ಮಳೆ ಐತಿ. ಮಜಾ ಮಾಡೋಣ, ಹಾಡನ್ನು ಕೇಳಿ ಎಂಜಾಯ್ ಮಾಡಿ.

ಕೆಎಲ್ಇ ವಿಶ್ವವಿದ್ಯಾಲಯದ ಕೆಎಲ್ಇ ಸಂಗೀತ ಮಹಾವಿದ್ಯಾಲಯ ಪ್ರಸ್ತುತಪಡಿಸುತ್ತಿದೆ ಸಮೂಹ ಗಾಯನ ಸ್ಪರ್ಧೆ. ಪ್ರೌಢಶಾಲೆ ವಿದ್ಯಾರ್ಥಿಗಳಿಗಾಗಿ ದೇಶಭಕ್ತಿ ಗೀತೆಗಳು ಮತ್ತು ಪದವಿ ಪೂರ್ವ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಿಗಾಗಿ ಜನಪದ ಗೀತೆಗಳು. ಮಂಗಳವಾರ ದಿನಾಂಕ 11 ಆಗಸ್ಟ್ 2026 ಸಮಯ 9 ಗಂಟೆಗೆ. ಸ್ಥಳ ಕೆಎಲ್ಇ ಕನ್ವೆನ್ಷನ್ ಸೆಂಟರ್, 300-seater ಹಾಲ್, ಜೆಎನ್ಎಂಸಿ ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9886103520 ಹಾಗೂ 9916467993.

ಇದು ಆತ್ಮೀಯರೇ, 8 ನಿಮಿಷ ಗೀತೆ, ಬಸವರಾಜ್ ಹುಗ್ಗಾರ್ ಅವರು ರಿಕ್ವೆಸ್ಟ್ ಮಾಡಿರುವ ಗೀತೆ. ಮಳೆ ಬಂತು, ಮಳೆ ಅರ್ಜುನ್ ಸರ್ಜಾ ಅವರ ಧ್ವನಿಯಲ್ಲಿ, ಅರ್ಜುನ್ ಸರ್ಜಾ ಅಭಿನಯಿಸಿರುವ ಚಿತ್ರ SPB ಅವರ ಧ್ವನಿಯಲ್ಲಿ ಕೇಳಿದ್ರಲ್ಲ. ಪದ್ಮ ಅವರು ರಿಕ್ವೆಸ್ಟ್ ಮಾಡಿದರೆ ಒಂದು ಹಾಡು ಬರ್ತಾ ಇದೆ, ಗಗನವು ಎಲ್ಲೋ, ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಗೆಜ್ಜೆ ಪೂಜೆ ಚಿತ್ರದ್ದು ಈ ಹಾಡು. ಇದಾದ ತಕ್ಷಣ ನಮ್ಮ ರತನ್ ಅವರು ರಿಕ್ವೆಸ್ಟ್ ಮಾಡಿದರೆ ಈ ಗೀತೆ ಬದೆ ಗರ್ಲ್ ಆರಾಧ್ಯಗೋಸ್ಕರ. ಅದಾದ ತಕ್ಷಣ ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ, ಕಂಚನ ಅವರು ರಿಕ್ವೆಸ್ಟ್ ಮಾಡಿರೋ ಹಾಡು. ಕಾಲವನ್ನು ತಡೆಯೋರು ಯಾರೂ ಇಲ್ಲ, ಗಣಪತಿ ಭಂಡಾರಿಯವ್ರದ್ದು. ವಿನೋದವರೇ, ಅದಾದ ತಕ್ಷಣ ನಿಮ್ಮ ಹಾಡು. ಅದಾದ ತಕ್ಷಣ ರಾಜೇಶ್ ಅವರ ಗೀತೆ. ಅದಾದ ತಕ್ಷಣ ಮೊದಲ ಮಳೆಯಂತೆ, ಎಸ್ ಈ ಒಂದು ಸುಮಧುರವಾದ ಗೀತೆಯನ್ನು ರಿಕ್ವೆಸ್ಟ್ ಮಾಡಿದರೆ ಕಾರ್ಯಕ್ರಮದಲ್ಲಿ ಇವತ್ತಿನ ದಿನ. ಆತ್ಮೀಯ ಸ್ನೇಹಿತರೆ, ನನಗೆ ಟೆಕ್ಸ್ಟ್ ಮೆಸೇಜ್ ಮುಖಾಂತರ, ಲಕ್ಷ್ಮಿಯವರಲ್ವಾ ಅವರ ಹೆಸರು, ಒಂದು ನಿಮಿಷ, ಲಕ್ಷ್ಮಿಯವರು ಮೆಸೇಜನ್ನು ಮಾಡಿರುವ ಈ ಗೀತೆಯಾಗಿದೆ. ಆಲ್ ರೈಟ್, ಯಾರೋ ನಿನ್ನಿಂದಲೇ ಅಂತ ಗೀತೆ ರಿಕ್ವೆಸ್ಟ್ ಮಾಡಿದರೆ ಹೆಸರು ಗೊತ್ತಾಗ್ತಾಯಿಲ್ಲ, ಟೆಕ್ಸ್ಟ್ ಮೆಸೇಜ್ನಲ್ಲಿ ದಯವಿಟ್ಟು ತಮ್ಮ ಹೆಸರನ್ನು ನನಗೆ ತಿಳಿಸಿ. ಆ್ಯಂಡ್ ಎಸ್, ನನ್ನ ಹೆಸರು ಲಕ್ಷ್ಮಿ. ಲಕ್ಷ್ಮಿ ಅವ್ರದ್ದು ಮೊದಲ ಮಳೆಯಂತೆ. ಎತ್ತಾದ ನಂತರ ನಮ್ಮ ರೇಣುಕಾ ಕಾಮ್ಕರ್ ಅವರು ರಿಕ್ವೆಸ್ಟ್ ಮಾಡಿರುವ ಒಂದು ಸುಮಧುರವಾದ ಗೀತೆ, ವಿಚ್ ಇಸ್ ಆಹಾ ಜುಮ್ ತಕ ಜುಮ್ ಜುಮ್. ಆತ್ಮೀಯರೇ, ಸಿಂಗಾಪುರಿನಲ್ಲಿ ರಾಜಕುಳ್ಳ ಲಕ್ಷ್ಮಣ್ ಅವರು, ಲಕ್ಷ್ಮಣ್ ಡಬ್ಲಿ ಅವರು ರಿಕ್ವೆಸ್ಟ್ ಮಾಡಿರುವ ಈ ಒಂದು ಗೀತೆಯಾಗಿದೆ, ಬೆಳ್ಳಿಯ ರಾಜ ಬಾರೋ. ಹಿಂಗಿದೆ ಗೀತೆಗಳ ಲೈನಪ್. ಆತ್ಮೀಯರೇ, ಗೀತೆ ಯಾರು ರಿಕ್ವೆಸ್ಟ್ ಮಾಡಿದಿರಿ ಟೆಕ್ಸ್ಟ್ ಮೆಸೇಜ್ನಲ್ಲಿ, ನಿನ್ನಿಂದಲೇ ಸಾಂಗ್, ದಯವಿಟ್ಟು ತಮ್ಮ ಹೆಸರು ಹೇಳಿ. ನಾನು ನಿನ್ನಿಂದಲೇ ನಮ್ಮ ಅಪ್ಪು ಸರ್ ಅವರ ಗೀತೆ 100% ಲೋಡ್ ಮಾಡೇನೆ. ನಿಮ್ಮ ಹೆಸರು ಗೊತ್ತಾದರೆ ನನಗೊಂದು ಸ್ವಲ್ಪ ನಿನ್ನಿಂದಲೇ ನನಗೊಂದು ಸ್ವಲ್ಪ ಇದಾಗುತ್ತೆ. ಸೊ ದಯವಿಟ್ಟು ನನಗೆ ಹೆಸರು ಕಳಿಸಿ. ಆತ್ಮೀಯರೇ, ಉತ್ತಮ ಗೀತೆ ಬರ್ತಾ ಇದೆ, ಗಗನವು ಎಲ್ಲೋ ಭೂಮಿಯು ಎಲ್ಲೋ. ಈ ಗೀತೆಯನ್ನು ಪದ್ಮ ಅವರು ತಮ್ಮ ಮನೆಯ ಕಿಟಕಿ, ಹೊಸ ಮನೆಯ ಕಿಟಕಿಯಲ್ಲಿ ಕೂತ್ಕೊಂಡು ಜೋರು ಮಳೆ, ಕೈಯಾಗ ಕಾಫಿ ಟೀ ಸೂಪ್ ಒಟ್ಟು ಕುಡ್ಕೋತ್ ಮಸ್ತ್ ಈ ಗೀತೆ ಕೇಳ್ತಾರೆ ನೋಡ್ರಿ. ಈಗ ಹಾಡನ್ನು ಕೇಳಿ ಮಜಾ ಮಾಡಿ.

0: ಒಳ್ಳೆ ಗೀತೆಯನ್ನ ಕೇಳಿದ್ರಲ್ಲ ಪದ್ಮ ಅವರು, ಈಗ ಆರಾಮ್ಸೆ ಕುತ್ಕೊಂಡು ಕೇಳಿರ್ತಾರೆ ಏನೋ ಒಂಥರ ಗೀತೆಯೊಂದಿಗೆ ಹೇಳುತ್ತಾನೆ ಅವರು. ಆರಾಧ್ಯ ಅವರ ಜನ್ಮದಿನಕ್ಕೋಸ್ಕರ ಈ ಒಂದು ಗೀತೆ ಕಾರ್ಯಕ್ರಮದಲ್ಲಿ ಮುಂದೆ ಹೋಗೋಣ. ಈ ಗೀತೆ ಕೇಳೋಣ. ಚಂದ್ರಕಾಂತ್ ಬಡ್ಗಾವಿ ಅವರು ಏನು ಹೇಳ್ತಾರೆ ನೋಡ್ರಿ. ನನಗಂತರೂ ಕುಡಿಯಾಕೆ ಏನೂ ಆಗುದಿಲ್ಲ, ಟೈಮೇ ಇರುವುದಿಲ್ಲ, ಮುಂಜಾನೆ ಬರುವಾಗ ಬಿಸಿ ಬಿಸಿ ರೊಟ್ಟಿ. ಇದರಿಗಿಂತ ಉತ್ತಮ ಇನ್ಯಾವುದೂ ಇಲ್ಲ ಚಂದ್ರಕಾಂತ್ ಬಡ್ಗಾವಿ ಅವರೇ. ಶರೀರಕ್ಕೆ ಜವಾರಿ ರೊಟ್ಟಿ, ಒಳ್ಳೆಯ ಬಾಜಿ, ವಾ ವಾ ವಾ ವಾ ವಾ, ಉತ್ತಮವಾದ ಒಂದು ಆಹಾರ. ವ್ಯಾಯಾಮ ಕೂಡ ನೀವು ಮಾಡ್ತೀರಿ ನನಗೆ ಗೊತ್ತು. 5-10 ನಿಮಿಷ ಎಲ್ಲ ಮಾಡ್ರಿ, 5-10 ನಿಮಿಷ ದಿನಕ್ಕೊಂದು 15 ನಿಮಿಷ ರೀ. 5 ನಿಮಿಷ ಧ್ಯಾನ, 5 ನಿಮಿಷ ಓದೋದು, 5 ನಿಮಿಷ ಪ್ರಾಣಾಯಾಮ, ಇಷ್ಟು ಮಾಡಿದ್ರಿ ಏನ್ರಿಪ್ಪ 15 ನಿಮಿಷ ಹೋಗುತ್ತೆ ಜೀವನದಲ್ಲಿ, ಅಷ್ಟ ಟ್ರೈ ಮಾಡಿ ಆತ್ಮೀಯ ಸ್ನೇಹಿತರೆ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಮುಂದೆ ಹೋಗೋಣ. ಈ ಗೀತೆ ಏನೋ ಒಂಥರ ಶಾನ್ ಅವರ ಧ್ವನಿಯಲ್ಲಿ, ಶಾಂತನು ಮುಖರ್ಜಿಯವರ ಹೆಸರು, ಪ್ರೀತಿಯಿಂದ ಶಾನ್ ಅಂತ ಹೇಳ್ತಾರೆ. ಬನ್ನಿ ಸ್ನೇಹಿತರೆ, ಏನೋ ಒಂಥರ ಈ ಗೀತೆ ಕೇಳೋಣ. ಇದಾದ ತಕ್ಷಣ ಕೇಳಿಸದೆ ಕಲ್ಲು ಕಲ್ಲಿನರಿ. ಕಾರ್ಯಕ್ರಮದಲ್ಲಿ ಮುಂದೆ ಹೋಗೋಗಿಂತ ಮುಂಚೆ ನಿಮ್ಮೊಂದಿಗೆ ನಾವು ಮಳೆ ಸ್ಪೆಷಲ್ ಕಾರ್ಯಕ್ರಮದಲ್ಲಿ ಜಾಹೀರಾತು ಬರ್ತಾ ಇದೆ ಆತ್ಮೀಯ ಸ್ನೇಹಿತರೆ ಕೇಳಿ.
1: ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಇಂದೇ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448141503 ಹಾಗೂ 8123871607. KLE ವಿಶ್ವವಿದ್ಯಾಲಯದ KLE ಸಂಗೀತ ಮಹಾವಿದ್ಯಾಲಯ ಪ್ರಸ್ತುತಪಡಿಸುತ್ತಿದೆ ಸಮೂಹ ಗಾಯನ ಸ್ಪರ್ಧೆ. ಪ್ರೌಢಶಾಲೆ ವಿದ್ಯಾರ್ಥಿಗಳಿಗಾಗಿ ದೇಶಭಕ್ತಿ ಗೀತೆಗಳು ಮತ್ತು ಪದವಿ ಪೂರ್ವ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಿಗಾಗಿ ಜನಪದ ಗೀತೆಗಳು. ಮಂಗಳವಾರ ದಿನಾಂಕ 11 ಆಗಸ್ಟ್ 2026 ಸಮಯ 9 ಗಂಟೆಗೆ. ಸ್ಥಳ KLE ಕನ್ವೆನ್ಷನ್ ಸೆಂಟರ್, 300-seater ಹಾಲ್, JNMC ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9886103520 ಹಾಗೂ 9916467993.
2: KLE ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 1099.
3: ಕೇಳಿ, ವಿಶ್ವವಿದ್ಯಾಲಯ ಮ್ಯೂಸಿಕ್ ಕಡೂನ್ ಸಾದರ ಹೋತ ಆಹೆ ಸಮೂಹ ಗಾಯನ್ ಸ್ಪರ್ಧಾ, ಜ್ಯಾಮದೆ ಹೈಸ್ಕೂಲ್ ಆಣಿ ಪ್ರಿಯು

ಸುಮತಿ ಭಂಡಾರಿ ಅವರು ರಿಕ್ವೆಸ್ಟ್ ಮಾಡಿರುವ ಸುಮಧುರವಾದ ಗೀತೆಯನ್ನ ಕೇಳ್ತಾ ಇದ್ದೀರಾ. ಅದಕ್ಕಿಂತ ಮುಂಚಿನ ಗೀತೆ ಕೆ ಎಸ್ ಚಿತ್ರ ಅವರ ಧ್ವನಿಯಲ್ಲಿ ಕಂಚನ್ ಕೋಪರಡಿ ಅವರು ರಿಕ್ವೆಸ್ಟ್ ಮಾಡಿರುವ ಹಾಡಾಗಿತ್ತು. ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಬೆಳ್ಳಿ ಕಾಲುಂಗ್ರ ಚಿತ್ರದ್ದು. ಬನ್ನಿ ಒಂದು ಅರ್ಥಪೂರ್ಣ ಗೀತೆ ಬಾಯ್ ಗಣಪತಿ ಭಂಡಾರಿ ಅವರು ಬರ್ತಾ ಇದೆ. ದಿಸ್ ಇಸ್ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ, ಇದು 90.4 FM KLE ಕನಸು. ಮಳೆ ಸ್ಪೆಷಲ್ ಕಾರ್ಯಕ್ರಮ ಇದ್ದು ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ಎಲ್ಲರೂ ಉತ್ತಮ ಗೀತೆಗಳು ಕನ್ನಡ ಚಿತ್ರರಂಗದ್ದು ರಿಕ್ವೆಸ್ಟ್ ಮಾಡಿದ್ರಿ. ಆಚೆ ನಾನು ರಿಕ್ವೆಸ್ಟ್ ಮಾಡಿದ್ದೆ, ನೀವು ನಿಮ್ಮ ಮನೆಯಲ್ಲಿ ಫಸ್ಟ್ ಕ್ಲಾಸ್ ಆಗಿ ಕೂತ್ಕೊಂಡು ಕಿಟಕಿಯಿಂದ ನೋಡ್ತಾ ಮಳೆಯನ್ನು ಯಾವ ಗೀತೆ ಕೇಳೋ ಆಸೆಯಲ್ಲಿರ್ತೀರ, ಅದಕ್ಕೆ ತಕ್ಕಂಥ ಗೀತೆಯನ್ನು ರಿಕ್ವೆಸ್ಟ್ ಮಾಡಿದ್ದಕ್ಕೆ ಧನ್ಯವಾದ. ಹಾಡನ್ನು ಕೇಳಿ ಮಜಾ ಮಾಡಿ.

ಕಾರ್ಯಕ್ರಮದಲ್ಲಿ ಮುಂದೆ ಹೋಗೋಣ. ಆತ್ಮೀಯ ಸ್ನೇಹಿತರೆ, ರೇಣುಕಾ ಕಾಮ್ಕರ್ ಅವರು ತಿಳಿಸಿದ್ದಾರೆ, ಆಹಾ ಜುಮ್ ತಕ್ಕ ಜುಮ್ ಜುಮ್ ಗೀತೆ ಕೇಳೋ ಆಸೆ ಬರುತ್ತೆ. ಚಂದ್ರ ಚಕುರಿ ಚಿತ್ರದ ಈ ಒಂದು ಸುಮಧುರವಾದ ಗೀತೆಯೊಂದಿಗೆ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ, ಬನ್ನಿ ಕೇಳೋಣ. ಇದಾದ ತಕ್ಷಣ ಲಕ್ಷ್ಮಣರು ರಿಕ್ವೆಸ್ಟ್ ಮಾಡಿರುವ ಗೀತೆ ಆಗಿದೆ. ಅದಾದ ತಕ್ಷಣ ಟೆಕ್ಸ್ಟ್ ಮೆಸೇಜ್ನಲ್ಲಿ ಯಾರು ರಿಕ್ವೆಸ್ಟ್ ಮಾಡ್ಯಾರ ಗೊತ್ತಾಗಿಲ್ಲ, ಆದರೆ ನಿನ್ನಿಂದಲೇ ಅನ್ನೋ ಒಂದು ಹಾಡು ರಿಕ್ವೆಸ್ಟ್ ಮಾಡಿದ್ದಾರೆ. ವೀರ್ ಅವರು ರಿಕ್ವೆಸ್ಟ್ ಮಾಡಿರುವ ಆಗುಂಬೆಯ ಈ ಒಂದು ಗೀತೆ ಕೂಡ ರೆಡಿ ಆಗಿದೆ, ಸೊ ಬರುತ್ತೆ. ವೀರ್ ಅವರೇ ವಾಟ್ಸಪ್ ಮೆಸೇಜ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಶ್ರೀತಲ್ ಅವರು ಏನು ಹೇಳ್ತಾರೆ ನೋಡೋಣ. ಹೂಗಳನ್ನು ಕಳಿಸಿದ್ದಾರೆ. ಸಿದ್ಧಚಕ್ರ ಆರಾಧನೆ 5 AM ಇಂದ ಜಸ್ಟ್ ಬ್ಯಾಕ್. ಆ ಸಿದ್ಧ ಭಗವಾನ್ ನಮ್ಮ ವೇಣು ತುನಿಯ ಕುಟುಂಬದ ನಿಮಗೂ ಆಯು ಆರೋಗ್ಯ ಕೊಟ್ಟು ಕಾಪಾಡಲಿ. ನೀವು ಈ ಪ್ರೀತಿಯಿಂದ ಕಳಿಸಿರೋ ಫೋಟೋನ ನಾನು ನೋಡಿ, ಅಲ್ಲಿರೋ ಗುರುಜಿ ಅವರ ಪಾದಕ್ಕೆ ನೋಡಿ, ಅಲ್ಲಿ ಒಂದು ಪಾದನು ಕಾಣಿಸ್ತಾ ಇದೆ ನನಗೆ. ಆಲ್ವೇಸ್ ಯಾವುದೇ ಗುರು ಇರಲಿ, ಅವರ ಪಾದಕ್ಕೆ ನನ್ನ ಗಮನ ಕಾನ್ಸಂಟ್ರೇಷನ್ ಇರುತ್ತೆ, ಏಕೆಂದರೆ ಗುರುವಿನ ಪಾದವೇ ಸ್ವರ್ಗ ಆತ್ಮೀಯ ಸ್ನೇಹಿತರೆ ನನ್ನ ಪ್ರಕಾರ. ಎಸ್, ಸೊ ನಮ್ಮ ಶೀತಲ್ ಅವರು ಬೆಸ್ಟ್ ವಿಶಸನ್ನು ಕಳಿಸಿದ್ದಾರೆ. ಅಲ್ಲಿರೋ ಗುರುಗಳು, ಅಲ್ಲಿ ಇರೋ ಈ ಲೋಟಸ್ ಹೂವು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಆ ಒಂದು ಶಾಂತಿ ಮನಸ್ಸಲ್ಲಿ ಸದಾ ಇರಲಿ. ಜೀವನದ ಗುರಿ ಏನು? ಜೀವನದ ಗುರಿ ಜೀವಂತವಾಗಿರುವಾಗ ಆತ್ಮದಲ್ಲಿ ಶಾಂತಿ ಇರಬೇಕು. ಸತ್ತೋದ ಕೂಡಲೇ ಆತ್ಮಕ್ಕೆ ಶಾಂತಿ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ, ಅದರ ಬಗ್ಗೆ ಲೆಕ್ಕ ಬೇರೆದು ಮಾಡೋಣ. ಇದ್ದಾಗ ನೆಮ್ಮದಿ ಶಾಂತಿಯಿಂದ ಇರೋಣ, ಇದೇ ಗುರಿಯಾಗಿರುತ್ತೆ ಆಧ್ಯಾತ್ಮ ಮಾರ್ಗದ್ದು. ಕಾರ್ಯಕ್ರಮದಲ್ಲಿ ಒಳ್ಳೊಳ್ಳೆ ಗೀತೆಗಳು. ಆಹಾ ಜುಮ್ ತಕ ಜುಮ್ ಜುಮ್, ನಿಜವಾಗ್ಲೂ ಜುಮ್ ಆಯಿತು ನನಗೆ. ಶೀತಲ್ ಅವರೇ, ನೀವು ಕಳಿಸಿರೋ ಫೋಟೋವನ್ನು ನೋಡಿ, ಎಸ್ಪೆಷಲಿ ಗುರುವಿನ ಪಾದವನ್ನು ನೋಡಿದೆ, ಅದು ಆ ಪಾದಕ್ಕೆ ನನ್ನ ನಮಸ್ಕಾರಗಳು ಅಂತ ತಿಳಿಸುತ್ತಾ ಈ ಗೀತೆ ಕೂಡ ನಿಮಗೂ ಹಾಡನ್ನು ಕೇಳಿ ಮಜಾ ಮಾಡಿ.

ಕಾರ್ಯಕ್ರಮದಲ್ಲಿ ಸುಮಧುರವಾದಾಗಿದೆ. ಎಸ್ ಜಾನಕಿ ಎಸ್ ಪಿ ಬಿ ಅವರ ಧ್ವನಿಯಲ್ಲಿ ರಿಕ್ವೆಸ್ಟ್ ಮಾಡಿರೋರು ಲಕ್ಷ್ಮಣ್ ಅವರು. ಬನ್ನಿ, ಈ ಗೀತೆ ಆದ ತಕ್ಷಣ ವೀರ್ ಅವರು ರಿಕ್ವೆಸ್ಟ್ ಮಾಡಿರುವ ಗೀತೆ ರೆಡಿಯಾಗಿದೆ. ಆತ್ಮೀಯ ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಉತ್ತಮ ಗೀತೆ ಅವರ ಮುಖ ಅವರಿಂದ ದಿನ ಮನೋಚ್ಚರ ವೈಬ್ರೇಷನ್ ಬಂತು. ತಟ್ಟೆ ನಮಗೆ ರಿಯಲಿ ವಾಸ್ ಪೀಸ್ಫುಲ್. ಎಸ್, ನನಗೂ ಅಷ್ಟೇ ಸಂತೋಷ ಅನಿಸುತ್ತೆ. ನೀವು ಪ್ರೀತಿಯಿಂದ ಈ ಒಂದು ಫೋಟೋನ ಕಳಿಸಿದ್ರಿ. ಗುರುಜಿಗಳ ಒಂದು ನಮಸ್ಕಾರ ಇಲ್ಲಿಂದನೇ ಮಾಡ್ತಾ ಅವರ ಪಾದಕ್ಕೆ. ಆ್ಯಂಡ್ ನನ್ನ ಜೀವನದಲ್ಲಿ ಆತ್ಮೀಯ ಸ್ನೇಹಿತರೆ, ನಾನು ಯಾವುದೇ ಗುರುಗಳಿರಲಿ, ಅದು ನಮಗೆ ಸ್ಕೂಲಿನ ಪಾಠ ಕಲಿಸಿರೋ ಟೀಚರ್ಸ್ಗಳು ಹಿಡಿದು ಆಧ್ಯಾತ್ಮ ಗುರುಗಳಾಗಿರಲಿ, ಅದು ಯಾವುದೇ ಧರ್ಮದಾಗಿರಲಿ, ನನ್ನ ಒಂದು ಗುರಿ ಅವರ ಪಾದಕ್ಕೆ ಹೋಗಿ ನಮಸ್ಕಾರ ಮಾಡೋದು. ಏಕೆಂದರೆ ಆತ್ಮೀಯರೇ, ಶಿರಡಿ ಸಾಯಿಬಾಬಾ ಸಚ್ಚರಿತ್ರದಲ್ಲಿ ಹೇಳಿದ್ದಾರೆ, ಗುರು ಯಾವುದೇ ಇರಲಿ ಅವರ ಪಾದದಲ್ಲಿ ನಿಮ್ಮ ಧ್ಯಾನ ಇರಬೇಕು, ಆವಾಗ ಮನಸ್ಸಿಗೆ ಸಿಗುವುದೇ ನೆಮ್ಮದಿ. ನಡೆದಾಡುವ ದೇವರು ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಪ್ರವಚನ ಕೇಳುವುದಾಗಿರಲಿ, ಸಿದ್ಧಾರೂಢ ಮಠ ಸ್ವಾಮೀಜಿಯವರ ಕೂತ್ಕೊಂಡಿರೋ ಪೊಸಿಷನ್ನು ನೋಡಿದಿರಾ? ಯಾವತ್ತಾದರೂ ಸಿದ್ಧಾರೂಢ ಮಠ ಸ್ವಾಮೀಜಿಯವರ ಫೋಟೋ ನೋಡಿದಿರಾ? ಪಾದಗಳು ಕಾಣಿಸುತ್ತೆ. ಗಜಾನನ್ ಮಹಾರಾಜ್ ಅವರ ಪಾದಗಳನ್ನು ನೋಡಿದಿರಾ? ಎಸ್. ಅಕ್ಕಲ್ಕೋಟ್ ಸ್ವಾಮಿ ಮಹಾರಾಜ್, ಸ್ವಾಮಿ ಸಮರ್ಥ ಮಹಾರಾಜ್ ಅವರ ಫೋಟೋವನ್ನು ನೋಡಿದಿರಾ? ಶಿರಡಿ ಸಾಯಿಬಾಬಾ ಅವರು ಕೈ ಎಲ್ಲಿದೆ ನೋಡಿದಿರಾ? ಎಸ್. ಪಾದಗಳೇ ಸ್ನೇಹಿತರೆ, ಗುರುಗಳ ಪಾದವೇ ನಮಗೆ ಸ್ವರ್ಗ. ಸೊ ಶೀತಲ್ ಅವರೇ, ಥ್ಯಾಂಕ್ ಯು ಸೋ ಮಚ್. ನಿಮಗೂ ದೇವರು ಒಳ್ಳೇದು ಮಾಡಲಿ. ತಮ್ಮ ಮನಸ್ಸಲ್ಲಿ ನೆಮ್ಮದಿ ಸದಾ ಇರಬೇಕು ಅಂದರೆ ಗುರುವಿನ ಪಾದದ ಧ್ಯಾನ ಸದಾ ಮಾಡಲೇಬೇಕು. ನೀವು ನಂಬೋ ಗುರು, ನಿಮಗೆ ಒಳ್ಳೇದು ಮಾಡಲಿ. ಗುರುವಾರ ಇವತ್ತು, ಅರೆ ಸಾಯಿಬಾಬಾ ಇವತ್ತು ಗುರುವಾರ ಅಲ್ರಿ? ಎಲ್ಲ ನೋಡ್ರಿ, ಗುರುವಿನ ಬಗ್ಗೆ ಹಿಂಗೆ ಮಾತಾಡಿದ್ದೆ. ಹಾಡನ್ನ ಕೇಳಿ ಮಜಾ ಮಾಡಿ.

ಸ್ನೇಹಿತರೆ, ವೀರ್ ಅವರು ರಿಕ್ವೆಸ್ಟ್ ಮಾಡಿರುವ ಗೀತೆ ರೆಡಿಯಾಗಿದೆ. ಅಣ್ಣವರ ಧ್ವನಿಯಲ್ಲಿ ಈ ಒಂದು ಸುಮಧುರವಾದ ಗೀತೆಯನ್ನು ನೀವು ಕೇಳ್ತೀರಾ. ಸೊ ಆತ್ಮೀಯರೇ, ಈ ಗೀತೆ ಆದ ತಕ್ಷಣ ಬರೋ ಗೀತೆ ಯಾರೋ ವಾಟ್ಸಪ್ ಮೆಸೇಜ್ ಅಲ್ಲ, ಟೆಕ್ಸ್ಟ್ ಮೆಸೇಜ್ ಅನ್ನು ಮಾಡಿದರೆ ಹೆಸರು ಹಾಕಿಲ್ಲ ನಿನ್ನಿಂದಲೇ ಅನ್ನೋ ಗೀತೆಯೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ, ಆ ಗೀತೆ ಆಗುತ್ತೆ ಮುಂದಿನ ಗೀತೆ. ರೆಡಿ? ಸೊ ಆತ್ಮೀಯರೇ, ಇದು ನಿಮ್ಮೊಂದಿಗೆ ನಾವು ಸ್ಪೆಷಲ್ ಕಾರ್ಯಕ್ರಮ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ಇವತ್ತಿನ ಕಾರ್ಯಕ್ರಮದಲ್ಲಿ ಆತ್ಮೀಯ ಸ್ನೇಹಿತರೆ, ಉತ್ತಮ ಮಳೆ ಹೊರಗಡೆ ಬರ್ತಾ ಇದೆ. ನೀವು ನಿಮ್ಮ ಮನೆಯ ಕಿಟಕಿಯಲ್ಲಿ ಕೂತ್ಕೊಂಡು ಕೈಯಲ್ಲಿ ಕಪ್ಪು ಟೀ ಅಥವಾ ಕಾಫಿ ಮಾಡ್ಕೋತ ಕುಡಿಕೋತ ಫಸ್ಟ್ ಕ್ಲಾಸ್ ಆದ ಒಂದು ಗೀತೆಯನ್ನು ರಿಕ್ವೆಸ್ಟ್ ಮಾಡಿ ಅಂತ ಹೇಳಿದೆ. ಅದಕ್ಕೆ ತಕ್ಕಂತೆ ಗೀತೆಗಳನ್ನು ರಿಕ್ವೆಸ್ಟ್ ಮಾಡಿದ್ರಾ. ಕಾರ್ಯಕ್ರಮದ ಮುಂದಿನ ಗೀತೆಗಳು ಹೀಗಿವೆ. ಆಗುಂಬೆಯ ವೀರ್ ಅವರು ರಿಕ್ವೆಸ್ಟ್ ಮಾಡಿರುವ ಹಾಡು ಇದಾದ ತಕ್ಷಣ ನಿನ್ನಿಂದಲೇ ಟೆಕ್ಸ್ಟ್ ಮೆಸೇಜ್ ಮುಖಾಂತರ ಯಾರಂತ ಗೊತ್ತಿಲ್ಲ, ಬಟ್ ಎಸ್ ಅವರು ರಿಕ್ವೆಸ್ಟ್ ಮಾಡಿದ್ದು. ತದನಂತರ ಪೂಜಾ ಅವರು ರಿಕ್ವೆಸ್ಟ್ ಮಾಡಿರುವ ನಿನ್ನ ದನಿಗಾಗಿ, ಆ್ಯಂಡ್ ಅವರು ಹೇಳ್ತಾರೆ, ಮಂಜುನಾಥ್ ಅವರೇ, ನನಗೆ ಟೀ ಕುಡಿಯೋ ಭಾಳ ಆಸೆ ನೋಡ್ರಿಪ್ಪ. ಅದು ನೀವು ಹೇಳಿರುವ ಪ್ರಕಾರ ಟೀನಲ್ಲಿ ಚಿನ್ಮುರಿ ನಾನು ಬಹಳ ದಿನದ ನಂತರ ಟ್ರೈ ಮಾಡಿದೆ. ಪೂಜಾ ಅವರು ರಿಕ್ವೆಸ್ಟ್ ಮಾಡಿರುವ ಗೀತೆ ನಿನ್ನ ದನಿಗಾಗಿ ಸವಾರಿ ಟೂರ್ ಚಿತ್ರದ್ದು ಆಗಿದೆ. ಗೀತೆ ರೆಡಿ? ಅದಾದ ತಕ್ಷಣ ಬಗೀರಾ ಚಿತ್ರದ್ದು ಗೀತೆ. ದ್ಯಾಟ್ ವಿಲ್ ಬಿ ದ ಕೊನೆ ಗೀತೆ ಆಫ್ ನಮ್ಮ ಇವತ್ತಿನ ಕಾರ್ಯಕ್ರಮ, ವಿಚ್ ಇಸ್ ಕಣ್ಣಳ್ಳಿ ಕಣ್ಣಿಡು ಅನ್ನೋ ಒಂದು ಸುಮಧುರವಾದ ಗೀತೆಯನ್ನು ಉಮೇಶ್ ಅವರು ರಿಕ್ವೆಸ್ಟ್ ಮಾಡಿದ್ದಾರೆ. ಈ ಒಂದು ರೊಮ್ಯಾಂಟಿಕ್ ಗೀತೆ ಕೇಳುವ ಆಸೆಯಲ್ಲಿ ಇರುತ್ತಾರೆ ಅಂತ ಹೇಳ್ತಾರೆ. ಉತ್ತಮ ಮಳೆ ಬರ್ತಾ ಇದೆ, ಗುರುವಾರ ಇವತ್ತು, ಆ ಗುರು ಕಡೆ ಒಂದೇ ರಿಕ್ವೆಸ್ಟು, ತಮ್ಮ ಮನಸ್ಸಲ್ಲಿ ಗುರುವಿನ ಧ್ಯಾನ ಸದಾ ಇರಲಿ, ಗುರುವಿನ ಪಾದದ ಮೇಲೆ ನಿಮ್ಮ ಗಮನ ಸದಾ ಇರಲಿ. ಒಂದು ಎರಡನೇದು ಆತ್ಮೀಯ ಸ್ನೇಹಿತರೆ, ಉತ್ತಮ ಮಳೆಯಾಗಲಿ, ಎಲ್ಲರಿಗೂ ಒಳ್ಳೆ ಮಳೆ ಒಳ್ಳೆ ನೀರು ಸಿಗಲಿ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಒಳ್ಳೊಳ್ಳೆ ಗೀತೆಗಳು ಬರ್ತಾ ಇದೆ, ಕೇಳಿ ಮಜಾ ಮಾಡಿ.

ಆಲ್ ರೈಟ್ ಆತ್ಮೀಯರೇ, ಕಾರ್ಯಕ್ರಮದ ಕೊನೆ ಗೀತೆಯೊಂದಿಗೆ ಮುಗಿಸ್ತಾ ಇದ್ದೇನೆ ಇವತ್ತಿನ ನಿಮ್ಮೊಂದಿಗೆ ನಾವು ಸ್ಪೆಷಲ್ ಕಾರ್ಯಕ್ರಮ. ಮಳೆ ರಾಯ ಬಂದಿದ್ದಾನೆ, ಇಂಥ ಮಳೆಯಲ್ಲಿ ಕೇಳುವಂತಹ ಒಂದು ಕನ್ನಡ ಚಿತ್ರರಂಗದ ಗೀತೆ ರಿಕ್ವೆಸ್ಟ್ ಮಾಡಿ ಅಂತ ಹೇಳಿದೆ. ಅದಕ್ಕೆ ತಕ್ಕಂಥ ಗೀತೆಯನ್ನು ರಿಕ್ವೆಸ್ಟ್ ನೀವೆಲ್ಲರೂ ಮಾಡಿದ್ದಕ್ಕೆ ಧನ್ಯವಾದ. ಕಾರ್ಯಕ್ರಮ ಕೊನೆ ಗೀತೆ ಕಣ್ಣಲ್ಲಿ ಕಣ್ಣಿಟ್ಟು. ಎಸ್, ಈ ಒಂದು ಸುಮಧುರವಾದ ಗೀತೆ ಉಮೇಶ್ ಅವರದಾಗಿದೆ. ಆತ್ಮೀಯರೇ, ಇದುವರೆಗೂ ತಮ್ಮ ಬಹುಮೂಲ್ಯ ಸಮಯ ಕೊಟ್ಟು ವೇಣುಧ್ವನಿಯ ನಿಮ್ಮೊಂದಿಗೆ ನಾವು ಸ್ಪೆಷಲ್ ಕಾರ್ಯಕ್ರಮ ಕೇಳಿದ್ದಕ್ಕೆ ಧನ್ಯವಾದ. ನಾನು ಯಾರಂತ ಗೊತ್ತಲ್ಲ, ನಿಮ್ಮ ಮನೆ ಪಕ್ಕದ ಗಲ್ಲಿಯ ಪಕ್ಕ ಪ್ರೀತಿಯ ಹುಡುಗ ಮಂಜುನಾಥ್. ಹೋಗ್ತಾ ಹೋಗ್ತಾ ಹೇಳುವುದು ಇಷ್ಟೇ, ಅಪ್ಪ ಅಮ್ಮ ಕೊಡಿ ಮರ್ಯಾದೆ, ಇಲ್ಲದಿದ್ರೆ ಜೀವನದಲ್ಲಿ ಇಲ್ಲ ಏನಾರ ಈ ಬಾಬಾ ನಂದರು ಗಾಯ ಬಾಜಿದ್ರೆ ಕಿಂಗ್ ಆಗ್ತಾರೆ ಬಾಬಾ. ಜೋ ಬಿ ದೇಗ ಮಾ ಬಾಪ್ ಕುತ್ರ ಜಿಂದಗಿ ಮೇ ಭೂಖಲ್ಲಾಸ್, ಗುರು ಹಿರಿಯರು ಹೇಳಿರುವ ಮಾತು ಇದು ನಾಲ್ಕೇ ದಿನದ ಜೀವನ. ಮಂಜುನಾಥ್ ಪೈ ಏನು ಹೇಳ್ತಾನಪ್ಪ, ಈ ನಾಲ್ಕು ದಿನದ ಜೀವನದಲ್ಲಿ ನಾಲ್ಕು ಕಾಸು ಸಂಪಾದಿಸಿ, ನಾಲ್ಕು ಜನರನ್ನ ಸಹಾಯ ಮಾಡಿ, ನಾಲ್ಕು ಜನರನ್ನ ಪ್ರೀತಿಸಿ ನಗಿಸಿ ಮನರಂಜಿಸಿ, ಕೊನೆಯಲ್ಲಿ ನಾಲ್ಕು ಭುಜದ ಮೇಲೆ ಮಕ್ಕೊಂಡು ಈ ದುನಿಯಾ ಬಿಟ್ಟು ಹೋಯ್ತಾ ಇರುವುದೇ ಇಷ್ಟ ಇರುವುದು ಜೀವನ. ಮತ್ತಿನ್ಯಾಗಿ ಮಾಡುವಿರಿ ಕೋಪ ತಪ್ಪ ದ್ವೇಷ, ಖುಷಿಯಿಂದ ಇರ್ರಿ, ಖುಷಿಯಿಂದ ಇರಲಿಕ್ಕೆ ವೇಣು ಧ್ವನಿಯನ್ನ ಸದಾ ಕೇಳಿ. ಸ್ನೇಹಿತರೆ, ಜೀವನದಲ್ಲಿ ಸಿಗುವ ಎರಡು ಅದ್ಭುತ ಬಹುಮಾನ, ಮೊದಲನೇ ಬಹುಮಾನ ಅರ್ಥ ಮಾಡ್ಕೊಳ್ಳೋ ಜನ, ಕೊನೆಯಲ್ಲಿ ಸಿಗೋ ಒಳ್ಳೆ ಮರಣ, ಇದುವರೆ ಅದೃಷ್ಟವಂತರಿಗೆ ಮಾತ್ರ ಸಿಗೋ ಬಹುಮಾನ. ನೆನಪಿರಲಿ, ಈಗಿನ ಕ್ಷಣ ತಮ್ಮ ಕಡೆ ಏನೇನಿದೆ, ತುತ್ತು ಅನ್ನ ತಿನ್ನೋಕೆ, ಬೊಗಸ್ ನೀರು ಕುಡಿಯೋಕೆ, ತುಂಡು ಬಟ್ಟೆ ಸಾಕು, ಮನ ಮುಚ್ಚೋಕೆ, ಅಂಗೈ ಅಗಲ ಜಾಗ ಸಾಕು, ಹಾಯಾಗಿರೋಕೆ, ಇವೆಲ್ಲ ಇದಾವಲ್ರಿ ಈಗಿನ ಕ್ಷಣ ನಿಮ್ಮ ಕಡೆ. ಇವು ಕೆಲವರಿಗೆ ಕನಸು, ಅದಕ್ಕೆ ಹೇಳೋದು ಈಗಿನ ಕ್ಷಣ ನಿಮ್ಮ ಕಡೆ ಏನೇನಿದೆ ಅದಕ್ಕೆ ಪರಮಾತ್ಮನಿಗೆ ಧನ್ಯವಾದ ತಿಳಿಸಿ. ಮಾಡಿ ಮಾಡಿ ಮಾಡಿ ಮಾಡಿರಪ್ಪು ಮಾಡಿ, ಕೆಲಸ ಮಾಡಿರೋ ಕೆಲಸ ಹೆಸರು ಮಾಡಬೇಕು, ಅಥವಾ ನಿಮ್ಮ ಹೆಸರು ತಗೊಂಡ್ರೆ ಕೆಲಸ ಆಗಬೇಕು, ಅಂಥ ಕೆಲಸ ಮಾಡಿ. ಒಳ್ಳೆ ಕೆಲಸ ಈಗ ಸದ್ಯಕ್ಕೆ ಇವತ್ತ ಮಾಡಿರಿ, ಕೆಟ್ಟ ಕೆಲಸ ಮಾತ್ರ ನಾಳೆ ನಾಳೆ ನಾಳೆ ನಾಳೆ ಅಂತ ತಳ್ತಾ ಇರಿ. ಒಳ್ಳೆ ವ್ಯಕ್ತಿಗಳಾಗಿ ಆತ್ಮೀಯ ಸ್ನೇಹಿತರೆ, ಆದರೆ ಎಲ್ಲರ ಕಡೆ ಹೋಗಿ ಪ್ರೀತಿಯಿಂದ ಮಾತಾಡುವ, ಸ್ವಂತ ತಂದೆ ತಾಯಿ ಮೇಲೆ ಒದ್ದಾಡುವ ಅಂಥ ವ್ಯಕ್ತಿ ಮಾತ್ರ ಆಗಲಿಕ್ಕೆ ಹೋಗಬೇಡಿ. ನೆನಪಿರಲಿ, ಮಾತಾಡೋರು ಮಾತಾಡಿ ಮರ್ತಿರ್ತಾರೋ, ಕೇಳೋ ನೆನಪಿಟ್ಕೊಂಡು ಕೊರಗ್ತಿರ್ತಾನು. ನಾನು ಮಂಜುನಾಥ್ ಪೈ, ನಮಸ್ಕಾರ ನಮಸ್ಕಾರ ನಮಸ್ಕಾರ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮ್ಮ ನಾಡು ನುಡಿ ಕಲೆ ಸಾಹಿತ್ಯ ಸಂಸ್ಕೃತಿ ಸೇವೆ ಹೀಗೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಿದಂತಹ ಸಾಧಕರಿಗೆ ಇರುವಂತಹ ವೇದಿಕೆ ಇದು ಸಂಸ್ಕೃತಿ ಸಂಭ್ರಮ. ನಮ್ಮ ಇಂದಿನ ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಬೆಳಗಾವಿ ವಿಭಾಗದ ಪ್ರಾದೇಶಿಕ ಆಯುಕ್ತರಾದ ಶ್ರೀಮತಿ ಜಾನಕಿ ಕೆಎಂ ಐಎಎಸ್ ಅವರು. ಇವರ ಬಾಲ್ಯದ ನೆನಪುಗಳು, ಶೈಕ್ಷಣಿಕ ಪಯಣ, ಸಾಹಿತ್ಯಿಕ ಆಸಕ್ತಿ ಜೊತೆಗೆ ಆಡಳಿತ ಸೇವೆಯ ಅನುಭವಗಳನ್ನ ಇಂದು ಇವರು ನಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
1: ನಮಸ್ಕಾರ, ನೀವು ಕೇಳ್ತಾ ಇದ್ರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣುಧ್ವನಿ, ಇದು 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಸ್ನೇಹಿತರೆ, ಇದು ವಿಶೇಷ ಸಂದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಬೆಳಗಾವಿ ವಿಭಾಗದ ಪ್ರಾದೇಶಿಕ ಆಯುಕ್ತರಾದ IAS ಶ್ರೀಮತಿ ಜಾನಕಿ KM ಅವರು ಕಾರ್ಯಕ್ರಮದಲ್ಲಿ. ತಮಗೆ ಸ್ವಾಗತ ಹಾಗೂ ನಮಸ್ಕಾರ ಮೇಡಮ್.
2: ನಮಸ್ತೆ.
1: ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಾರಂಭ ಮಾಡೋಣ ತಮ್ಮ ಬಾಲ್ಯ, ಶಿಕ್ಷಣ ಮತ್ತು ತಮ್ಮ ತಂದೆ ತಾಯಿ ಪರಿಚಯದೊಂದಿಗೆ.
2: ನಾನು ಹಾಸನ ಜಿಲ್ಲೆಯಲ್ಲಿ ಕೊಣನೂರು ಅಂತ ಒಂದು ಗ್ರಾಮ ಇದೆ ರೀ, ಗಡಿ ಗ್ರಾಮ ಅದು ಕೊಣನೂರು. ಅದು ಕೊಡಗು ಮತ್ತು ಮೈಸೂರಿಗೆ ಅಂಟುಕೊಂಡಂಗೆ ಕೊನೆಯ ಗ್ರಾಮ ಅದು ನಮ್ಮ ಜಿಲ್ಲೆಗೆ. ಅಲ್ಲಿ ಹುಟ್ಟಿದ್ದು. ನನ್ನ ತಂದೆ ಮಲ್ಲಯ್ಯ ಅಂತ, ತಾಯಿ ರಾಜಮ್ಮ ಅಂತ. ನಂದು ಪ್ರಾಥಮಿಕ ಶಿಕ್ಷಣ ಕೂಡ ಅಲ್ಲೇನೇ ಸುತ್ತಮುತ್ತ ಎರಡು ಮೂರು ಗ್ರಾಮಗಳಲ್ಲಿ ನಮ್ಮ ತಂದೆ ಕೆಲಸ ಮಾಡ್ತಾಯಿದ್ರು, ಗೌರ್ಮೆಂಟ್ ಸರ್ವೆಂಟ್ ಇದ್ದರು. ಹಾಗಾಗಿ ಒಂದು ಎರಡು ಮೂರುಗಳಲ್ಲಿ ಕೊಣನೂರು, ಮಲ್ಲಿಪಟ್ಟಣ ಇದರಲ್ಲೇ ನಂದು ವಿದ್ಯಾಭ್ಯಾಸ, ಪ್ರಾಥಮಿಕ ವಿದ್ಯಾಭ್ಯಾಸ, ಪ್ರೌಢ ಶಿಕ್ಷಣ ಎಲ್ಲ ಅಲ್ಲೇ.
1: ಅಂತ ಸಂದರ್ಭದಲ್ಲಿ ತಮ್ಮ ಜೀವನದಲ್ಲಿ ಹೆಚ್ಚು ಪ್ರೇರೇಪಿಸಿದ ವ್ಯಕ್ತಿ ಅಥವಾ ಘಟನೆ ಯಾವುದು?
2: ಅದು ನನ್ನ ತಂದೆ ತಾಯಿನೇ ಜಾಸ್ತಿ, ಮತ್ತು ನಮ್ಮ ಗುರುಗಳು, ನನ್ನ ಪ್ರಾಥಮಿಕ ಶಾಲೆಯಲ್ಲಿ ಕಲಿಸಿದ ಗುರುಗಳು. ಘಟನೆ ಏನು ಅಂದರೆ ನಿಮಗೆ ಗೊತ್ತಲ್ಲ, ಭಾರತೀಯ ಸಮಾಜದಲ್ಲಿ ಅಸಮಾನತೆ ಮತ್ತು ಶ್ರೇಣೀಕೃತ ವ್ಯವಸ್ಥೆ ಇವೆಲ್ಲವೂ ಇರ್ತವೆ, ಮತ್ತು ಅದೆಲ್ಲದಕ್ಕೂ ಶಿಕ್ಷಣ ಒಂದು ಔಷಧಿ ಮತ್ತು ಉತ್ತರ ಅನ್ನೋದು ನನಗೆ ಬಾಲ್ಯದಲ್ಲೇ ಅರಿವಿಗೆ ಬಂದಿತ್ತು. ಅಂದರೆ ನನ್ನ ತಂದೆ ತಾಯಿಗಳ ಮೂಲಕ. ನಮ್ಮಮ್ಮ 4th class ಓದಿದ್ದಾರೆ, ಆದರೆ ತುಂಬ ಬುದ್ಧಿವಂತೆ, ಪ್ರಾಪಂಚಿಕ ಜ್ಞಾನ ಅವರಿಗೆ ಚೆನ್ನಾಗಿದೆ, ಮತ್ತು ಮಹಿಳಾ ಸ್ವಾತಂತ್ರ್ಯ ಇದೆ ಎಲ್ಲರ ಬಗ್ಗೆನೂ ಅವ್ರಿಗೆ ಆ ಕಾಲದವರಾದರೂ ಅವ್ರಿಗೆ ಚೆನ್ನಾಗಿ ಅರಿವಿತ್ತು. ಹಾಗಾಗಿ ಅವ್ರು ನಮಗೆ ಅವ್ರ ಬದುಕಿನ ಮೂಲಕನೇ ನಮ್ಗೆ ಹೇಳ್ಕೊಡ್ತಿದ್ರು. ಮತ್ತು ಶಾಲೆಯಲ್ಲಿ ಗುರುಗಳು ಕೂಡ ನೀವು ನಿಮ್ಮ ಗುರಿನ ಸಾಧಿಸಬೇಕು, ಶಿಕ್ಷಣವನ್ನು ಚೆನ್ನಾಗಿ ಮಾಡಬೇಕು ಅಂತ ಅವ್ರಗಳ ಪ್ರೇರೇಪಣೆ ತುಂಬ ಇದೆ ನನಗೆ.
1: ಅಂಥ ಸಂದರ್ಭದಲ್ಲಿ IAS ಆಗುವ ಕನಸು ಆರಂಭ ಯಾವಾಗಾಯಿತು, ಅದರ ಬಗ್ಗೆ ತಿಳಿಸಿ.
2: ಬಾಲ್ಯದಲ್ಲೇ ಅಂತ ಹೇಳ್ಬೋದು, ಯಾಕೆಂದರೆ ನಿಮಗೂ ಸೇರಿದಂಗೆ ಎಲ್ರಿಗೂ ಕೇಳ್ತಾರೆ ಸ್ಕೂಲಲ್ಲಿ ಏನಾಗ್ತೀರಾ ಮುಂದೆ ದೊಡ್ಡವರಾದ್ಮೇಲೆ ಅಂತ ಕೇಳ್ತಿರ್ತಾರೆ. ಅದನ್ನು ನಮ್ಮಲ್ಲೂ ಪ್ರೇಯರ್ ಮಾಡುವ ಕೇಳಿದರು 5th standard ಐ ಥಿಂಕ್ 5th ತರಗತಿ ಓದುವಾಗ ಕೇಳಿದರು. ಪ್ರೇಯರ್ ಅದು ಮುಗಿದ್ಮೇಲೆ, ಪ್ರಾರ್ಥನೆ ವೇಳೆ ಮುಗಿದ್ಮೇಲೆ ಕೇಳ್ತಾರೆ. ಅವಾಗೆಲ್ಲ ಆಗ್ತಿತ್ತು, ಪ್ರಾರ್ಥನೆ ವೇಳೆ ಜೊತೆಗೆ ಒಂದು ಸಣ್ಣ ಸಣ್ಣ ಚಟುವಟಿಕೆಗಳು ನಡೀತಿತ್ತು, ಸಾಂಸ್ಕೃತಿಕವಾದ್ದು ಅಥವಾ ಕ್ರೀಡಾ ಚಟುವಟಿಕೆದು. ಆವಾಗ ಕೇಳಿದಾಗ ಎಲ್ಲರೂ ಹೇಳ್ತಿದ್ರು. ಮತ್ತು ಆವಾಗ ಡಾಕ್ಟ್ರು, ಇಂಜಿನಿಯರ್ ಇವಾಗಲೂ ಕೂಡ ಟ್ರೆಂಡ್ ಇದೆ. ಬೇರೆ ಎಲ್ಲ ಹುದ್ದೆಗಳು ಮುಖ್ಯನೇ, ಆದರೂ ಅದೊಂದು ಆಕರ್ಷಣೆ ಜಾಸ್ತಿ ಇದೆ ಮಧ್ಯಮ ವರ್ಗದ ಒಂದು ಜನರಲ್ಲಿ, ಮತ್ತು ಎಲ್ಲರಲ್ಲೂ ಇರ್ತದೆ ಅದು, ಅದು ತಪ್ಪು ಅಲ್ಲ ಕೂಡ. ಹಂಗೆ ಕೇಳಿದಾಗ ನಾನು ಏನು ಹೇಳಬೇಕು ಅಂತ ಗೊತ್ತಿರಲಿಲ್ಲ, ನಾನು ಇನ್ನೂ ಹೇಳಿರಲಿಲ್ಲ. ನಮ್ಮ ದೇವೇಗೌಡ ಅಂತ ಮ್ಯಾಥ್ಸ್ ಹೇಳ್ಕೊಡ್ತಿದ್ರು, ಗಣಿತ ಹೇಳ್ಕೊಡ್ತಾಯಿದ್ರು ಅವ್ರು. ನಾನು ಇನ್ನೂ ಬಾಯಿ ತೆಗೆದಿರಲಿಲ್ಲ. ಅವರೇ ಹೇಳಿದರು, ನೀನು ಮನ್ಸು ಮಾಡಿದರೆ ಡಿಸ್ಟಿಕ್ ಕಮಿಷನರ್, ಡಿಸ್ಟಿಕ್ ಕಲೆಕ್ಟರ್ ಆಗ್ಬೋದು ಜಾನಕಿ ಹೇಳು ಅಂತ ಅವ್ರು ಹೇಳಿದರು ನನಗೆ. ನಾನು ಆಯಿತು ಅಂತ ಹೇಳಿದೆ. ಮತ್ತು ಅದಕ್ಕೆ ಅಂತಲ್ಲ, ನಾನು ಓವರಾಲ್ ನಾನು ಪ್ರತಿದಿನವೂ ಅವ್ರು ಏನು ಹೇಳ್ಕೊಡ್ತಾರೆ ಟೀಚರ್ ಅದನ್ನು ಶ್ರದ್ಧೆಯಿಂದ ಅದನ್ನು ಪಾಲಿಸ್ತಿದ್ದೆ. ಆ ತಯಾರಿನೇ ಇಲ್ಲಿವರೆಗೆ ನಡ್ಕೊಂಡು ಬಂದಿದೆ. ಅದಕ್ಕೆ ಅಂತ ವಿಶೇಷವಾಗಿ ಏನೂ ಮಾಡಲಿಲ್ಲ. ಆದರೆ ಆ ಸಿದ್ಧತೆ ಆದಿಂದ ನಾನು ಒಂದು ದಿನವೂ ವಿಚಲಿತಳಾಗಿ ಆ ಕಡೆಗೆ ಈ ಕಡೆಗೆ ಹೋಗಿರಲಿಲ್ಲ. ಹಂಗಾಗಿ ಬಂದಾಗ ಅವಕಾಶಗಳು, ಆ ಎಕ್ಸಾಮ್ ಹತ್ತಿರ ಬಂದಾಗ ಅಥವಾ ಆ ಟೈಮಿಗೆ ಸಿದ್ಧತೆ ಆಗಲಿಲ್ಲ. ನನಗೆ ಮುಂಚೆ ಆವಾಗಿಂದ ಸ್ವಲ್ಪ ಅವ್ರು ಕ್ಲಾರಿಟಿ ಕೊಟ್ಟಿದ್ದರಿಂದ ನೀನು ಮಾಡಬಹುದು ಅನ್ನುವ ಆತ್ಮವಿಶ್ವಾಸವನ್ನು ಅವರು ತುಂಬಿದರು. ಮತ್ತು ನನ್ನ ಸುತ್ತಮುತ್ತಲಿನ ಪರಿಸರದವರು ಕೂಡ ಹಾಗೆ ಬೂಸ್ಟ್ ಮಾಡ್ತಿದ್ರು, ಯಾರು ಡಿಸ್ಕರೇಜ್ ಮಾಡಲಿಲ್ಲ. ಮನೆಯಲ್ಲಾಗಲಿ, ಶಾಲೆಯಲ್ಲಾಗಲಿ, ವಾತಾವರಣದಲ್ಲಾಗಲಿ. ಹಂಗಾಗಿ ನಾನು ಹೌದು ಇವ್ರು ಹೇಳ್ತಾರೆ ಅಂದರೆ ಆಗತ್ತೆ ಅಂದ್ಬಿಟ್ಟು ಅದಕ್ಕೆ ಏನೇನು ಬೇಕೋ ಆ ತಯಾರಿನ ಚಿಕ್ಕವಳಿಂದಲೂ ಮಾಡ್ತಿದ್ದೆ.
1: ದೇವೇಗೌಡ ಸರ್ ಅವರ ಮಾರ್ಗದರ್ಶನ ಆ್ಯಂಡ್ ಅವರು ಹೇಳಿಕೊಟ್ಟ ಒಂದು ಇದು. ಅಂಥ ಸಂದರ್ಭದಲ್ಲಿ ತಮ್ಮ ಯಶಸ್ಸಿನ ಹಾದಿಯಲ್ಲಿ ತಾವು ಎದುರಿಸಿದ ಸವಾಲುಗಳು, ಅದರ ಬಗ್ಗೆ ತಿಳಿಸಿ.
2: ಸವಾಲುಗಳು ನಾನು ಗ್ರಾಮೀಣ ಪ್ರದೇಶದಲ್ಲಿ ಇದ್ದಿದ್ರಿಂದ ಸೋರ್ಸ್ ಜ್ಞಾನದ ಮೂಲಗಳು, ಈಗಾದ್ರೆ ನಿಮಗೆ ಗೊತ್ತು ಸೋರ್ಸ್ ಎಷ್ಟು ಇರ್ತದೆ ಅಂತ. ನಮಗೆ ಯು ಪಿ ಎಸ್ ಸಿ ಅಥವಾ ಕೆ ಪಿ ಎಸ್ ಸಿಗೆ ತಯಾರಾಗಬೇಕು ಅಂದರೆ ಅಕಾಡೆಮಿಕ್ಗೆ ಹೊರತಾಗಿ ಇನ್ನೂ ಬೇರೆ ರೀತಿಯ ಪುಸ್ತಕಗಳ ಅವಶ್ಯಕತೆ ಇರುತ್ತೆ, ಮತ್ತು ಅದನ್ನು ಪ್ರೆಸೆಂಟ್ ಮಾಡುವಾಗ ಏನು ನಾವು ತಯಾರಿ ಮಾಡಬೇಕು ಅನ್ನೋ ಅವಶ್ಯಕತೆ ಇರುತ್ತೆ. ಈಗ ಅಕಾಡೆಮಿಕ್ ಎಜುಕೇಷನ್ಗೆ ನಮ್ಮ ಶಿಕ್ಷಕರು ಎಷ್ಟು ಮಾರ್ಗದರ್ಶನ ಮಾಡಬೇಕು ಮಾಡ್ತಾರೆ, ಆದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅದಕ್ಕಿಂತ ಮೀರಿದ ಸಿದ್ಧತೆ ಬೇಕು. ಅದಕ್ಕಾಗಿ ಬೇರೆ ಬೇರೆ ಪುಸ್ತಕಗಳು, ಬೇರೆ ಬೇರೆ ಸೋರ್ಸ್ಗಳು ಬೇಕಿತ್ತು. ಅದು ಸ್ವಲ್ಪ ನಾನು ಓದುವಾಗ ಲಿಮಿಟೆಡ್ ಇತ್ತು, ಆದರೆ ಅದನ್ನು 100% ಬಳಸ್ಕೊಂಡ್ವಿ ನಾವು. ನಾನು ಓದುವಾಗ ನಮಗೆ ನಿಯತಕಾಲಿಕಗಳು ಪ್ರತಿದಿನ ಓದಬೇಕಾಗಿತ್ತು, ಅದೇ ಬಿಟ್ಟರೆ ಬೇರೆ ಇರ್ತಿರ್ಲಿಲ್ಲ. ಮತ್ತು ಅದರಲ್ಲಿ ಬರುವಂತಹ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಎದುರಿಸ್ತವ್ರದ್ದು ಸಂದರ್ಶನ ಆಗಬಹುದು, ಮತ್ತು ಆಗ ಸುದ್ದಿ ಮಾಧ್ಯಮಗಳಲ್ಲಿ ಬರ್ತಿದ್ದ ವಿಶೇಷ ಲೇಖನಗಳು, ಅವತ್ತಿನ ವಿಷಯಗಳು, ಪ್ರಸ್ತುತವಾದ ಆರ್ಥಿಕ ವಿಷಯಗಳಾಯಿತು ಅಥವಾ ಅಂತಾರಾಷ್ಟ್ರೀಯ ಸಂಬಂಧಗಳಿಗೆ ಸಂಬಂಧಪಟ್ಟಂಗಾಯಿತು, ಕ್ರೀಡಾಕ್ಷೇತ್ರದ ಬೆಳವಣಿಗೆಗಳಾಯಿತು ಅಥವಾ ಕೃಷಿ ಕ್ಷೇತ್ರದ ಬದಲಾವಣೆಗಳ ಬಗ್ಗೆ ವಿವಿಧ ತಜ್ಞರು ಒಂದು ಅತ್ಯುತ್ತಮವಾದ ಲೇಖನಗಳನ್ನ ಬರಿತಾ ಇದ್ರು. ಸುಧಾ ಆಯಿತು, ಪ್ರಜಾವಾಣಿ ಆಯಿತು, ಈ ಕನ್ನಡ ಪ್ರಭದಲ್ಲಿ ಸಾಹಿತ್ಯಿಕವಾದ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂಗೆ ವಿಶೇಷ ಲೇಖನಗಳು ಬರ್ತಿದ್ವು. ನಮಗೆಲ್ಲ ಅವೇ ಪಠ್ಯಪುಸ್ತಕಗಳಾಗ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನಿಯತಕಾಲಿಕಗಳು ಮತ್ತು ದಿನಪತ್ರಿಕೆಗಳು, ಅವುಗಳನ್ನು ನಾವು ಓದಿ ಅದನ್ನು ಹೇಗೆ ಪ್ರೆಸೆಂಟ್ ಮಾಡ್ಬೋದು, ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದ ಪ್ರಶ್ನೆಗಳನ್ನು ಆಧರಿಸಿ ಅವುಗಳಿಗೆ ನಾವು ಇದನ್ನು ಯಾವ ರೀತಿ ಉತ್ತರವನ್ನು ಸಿದ್ಧಪಡಿಸಬಹುದು ಅಂತ ನಾವೇ ಸ್ವಯಂ ರೆಡಿ ಆಗಬೇಕಾಗಿತ್ತು. ಬೇರೆ ಯಾವ ಮಾರ್ಗದರ್ಶನ ಅಥವಾ ಸೋರ್ಸ್ ನಮಗೆ ಇರ್ತಿರ್ಲಿಲ್ಲ, ಬಟ್ ನಾನು ಅದನ್ನು ಅತ್ಯಂತ ಖುಷಿಯಿಂದ ಮಾಡಿದೆ, ಅದು ನನಗೆ ತುಂಬ ಸಂತೋಷ ಕೊಡ್ತಾ ಇತ್ತು, ಅದು ಕಷ್ಟ ಅಂತೇನು ಅನ್ನಿಸ್ತಿರ್ಲಿಲ್ಲ ನನಗೆ. ಹಾಗಾಗಿ ನನ್ನ ಓದು ಮತ್ತು ಸಾಹಿತ್ಯದ ಓದು ನನಗೆ ತುಂಬ ಸಹಾಯ ಮಾಡಿತು. ನಾನು ಚಿಕ್ಕೋಳಿಂದನೂ ನಮ್ಮ ಮನೆಯಲ್ಲಿ ನಿಯತಕಾಲಿಕಗಳು ಮತ್ತು ದಿನಪತ್ರಿಕೆಗಳನ್ನ ತರ್ತಾ ಇದ್ದದ್ರಿಂದ ನಾನು ಅದರದ್ದು ಖುಷಿ ಕಂಡುಕೊಂಡಿದ್ದೆ, ಓದಿನ ಖುಷಿ ನನಗೆ ಸಿಕ್ಕಿತ್ತು ಚಿಕ್ಕವಳಿರುವಾಗನೇ. ಅದು ಹಂತ ಹಂತವಾಗಿ ಬೆಳೀತಾ ಹೋಯಿತು. ನಮ್ಮೂರಲ್ಲಿ ಒಳ್ಳೆ ಲೈಬ್ರರಿ ಕೂಡ ಇತ್ತು, ಶಾಲಾ ಲೈಬ್ರರಿ ಮತ್ತು ನಮ್ಮೂರಿನ ಲೈಬ್ರರಿಗಳಲ್ಲಿರುವ ಎಲ್ಲ ಪುಸ್ತಕಗಳನ್ನ ನಾನು ನಮ್ಮ ಮನೆಯಿಂದ ಮೆಂಬರ್ಶಿಪ್ ಕೂಡ ಮಾಡಿಸಿದ್ರು. ಹಂಗಾಗಿ ಅವೆಲ್ಲವನ್ನು ನಾನು ನನ್ನ ಈ ಪರೀಕ್ಷಾ ಜಗತ್ತಿಗೆ ಪಠ್ಯಪುಸ್ತಕಗಳಂತ ತಿಳ್ಕೊಂಡು ಓದಿದೆ. ಅಷ್ಟೇ, ಅದೆಲ್ಲ ಓದಿದ್ರಿಂದ ನನಗೆ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪ್ರಬಂಧಾತ್ಮಕವಾದ ಒಂದು ಉತ್ತರಗಳನ್ನ ಸಿದ್ಧಪಡಿಸುವ ಕಲೆ ಚೆನ್ನಾಗಿ ಬಂತು ಅಂತ ನಾನು ಭಾವಿಸ್ತೀನಿ. ಯಾಕೆಂದರೆ ಒಂದು ವಿಷಯ ಕೊಡ್ತಾರೆ ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ನೀವು 100 ಪದಗಳಿಗೆ ಅಂದರೆ 100 ಪದಗಳಿಗೆ ಬರಿಬೇಕಾಗತ್ತೆ, 500 ಪದಗಳಿಗೆ ಬರೀರಿ ಅಂದರೆ 500 ಪದಗಳಿಗೆ ಬರಿಬೇಕಾಗತ್ತೆ. ಪದಗಳು ಮ್ಯಾಟರ್ ಆಗತ್ತೆ, ವಿಷಯ ಮಂಡನೆನೂ ಮ್ಯಾಟರ್ ಆಗತ್ತೆ, ಮತ್ತು ಟೈಮಿಂಗ್ ತುಂಬ ಮ್ಯಾಟರ್ ಆಗತ್ತೆ. ಹಂಗಾಗಿ ಅವೆಲ್ಲ ವಿಷಯಗಳಿಗೆ ನನ್ನ ಸಾಹಿತ್ಯದ ಓದು ಮತ್ತು ಇತರ ಓದು ತುಂಬ ಸಹಾಯ ಮಾಡಿತು. ನಾನು ಅದನ್ನು ಆ ಪ್ರಯಾಣ ಅಂತಲೇ ಭಾವಿಸ್ತೀನಿ. ಇವತ್ತಿಗೂ ನಾನು ಅದನ್ನು ನಿಲ್ಲಿಸಿಲ್ಲ, ಇವತ್ತಿಗೂ ಅದು ಮುಂದುವರಿತಾ ಇದೆ. ಅದೊಂದು ಮಾರ್ಗ ತೋರ್ತು ನನಗೆ, ಕೆಲಸ ಕೊಟ್ಟಿದ್ದು ಜೊತೆಗೆ ನನ್ನ ಬದುಕಿಗೆ ಬೇಕಾದ ಒಂದು ಖುಷಿ ಅಂತ ಏನು ಅಂತಾರಲ್ಲ, ಆ ಖುಷಿ ನನಗೆ ಇವತ್ತಿಗೂ ಅದು ನಿರಂತರವಾಗಿ ಕೊಡ್ತಾ ಇದೆ. ನಾನು ಅದನ್ನು ಇವತ್ತಿಗೂ ಮಾಡ್ತಾ ಇರ್ತೀನಿ.
3: ಅಂತ ಸಂದರ್ಭದಲ್ಲಿ ವಿಫಲತೆ ಬಗ್ಗೆ ಮಾತನಾಡೋಣ, ತಾವು ವಿಫಲತೆಯನ್ನ ಹೇಗೆ ನೋಡ್ತೀರಾ, ಅದು ನಿಮಗೆ ಏನು ಕಲಿಸಿದೆ ಅದರ ಬಗ್ಗೆ?
2: ಅದು ಕೂಡ ಸಹಜವಾಗಿ ನೋಡ್ತೀನಿ, ಅದು ಇರಬೇಕು, ಮತ್ತು ಅದು ಸಹಜ ಬರುವಾಗ. ಯಾರಿಗೂ ಒಂದೇ ಸರ್ತಿ ಅಥವಾ ಹಿಂಗೆ ಆಗತ್ತೆ ಅಂತ ಮಾಡೋಕ್ಕೆ ಇದು ಮನೆ ಅಲ್ಲ. ಯಾವ ನಾವು ಏದಾದ್ರು ಒಂದು ಮನೆ ಕಟ್ತೀವಿ ಅಂದರೆ ನಾವು ಹಿಂಗೆ ಕಟ್ತೀವಿ ಅಂತ ಇಂಜಿನಿಯರ್ ಹತ್ರ ಡಿಸೈನ್ ಮಾಡಿಸಿ ನಾವು ಹಿಂಗೆ ಮಾಡಿ ಅದೊಂದು ಬರ್ಬೋದೇನೋ, ಆದರೆ ಬದುಕು ಆ ಥರ ಅಲ್ಲ. ಅದು ಯಾಕೆ ಅಂದರೆ ಬದುಕಲ್ಲಿ ನಾವು ಒಬ್ಬರೇ ಇರೋದಿಲ್ಲ, ನಮ್ಮ ಸಮಾಜ ಇರುತ್ತೆ, ಮನೆ ಇರುತ್ತೆ, ನಮ್ಮ ಜೊತೆಯವರು ಇರ್ತಾರೆ, ಹಿಂದೆ ಮುಂದೆ ತುಂಬ ಜಗತ್ತಿನಲ್ಲಿ ನಾವು ಒಬ್ಬರಿದ್ದೀವಿ. ಅದು ನಮಗೆ ಗೊತ್ತಾಗಬೇಕು, ಬದುಕಿಗೆ ಮಿತಿನೂ ಇರುತ್ತೆ, ಅಪರಿಮಿತತೆಯೂ ಇರ್ತದೆ. ಹಂಗಾದಾಗ ವಿಫಲತೆನೂ ಕೂಡ ನಾವು ಅದನ್ನು ಪಾಠ ಅಂತಲೇ ತಿಳ್ಕೊಬೇಕು, ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ವಿಫಲತೆ ಅಲ್ಲಿಗೆ ನಿಲ್ಲಿಸ್ಕೊಳ್ಳೋದಿಲ್ಲ, ವಿಫಲ ಆದವ್ರು ಕೂಡ ವರ್ಕ್ ಮಾಡಿರ್ತಾರೆ. ಈಗ ಒಂದು ಓಟ ಅಥವಾ ಯಾವುದೇ ಆಗಲಿ, ಈಗ ಒಂದು ಲಕ್ಷ ಜನ ಪರೀಕ್ಷೆ ಬರೀತಾರೆ ಅಂತ ಅಂದರೆ 100 ಜನ ಸೆಲೆಕ್ಟ್ ಆದರೆ ಇನ್ನು ಉಳಿದವರು ಸಿದ್ಧತೆ ಮಾಡಿರೋದಿಲ್ಲ ಅಂತ ಅಲ್ಲ, ಎಲ್ಲರೂ ಸಿದ್ಧತೆ ಮಾಡಿರ್ತಾರೆ. ಆ ಸಿದ್ಧತೆಯ ಲಾಭ ಅವ್ರ ತಲೆಯಲ್ಲಿ ಯಾವಾಗೂ ಇರುತ್ತೆ, ಅದು ಹೋಗುವಂಥದ್ದಲ್ಲ. ನೀವು ಬೇರೆದಾದರೆ ಅದು ಹೋಗ್ಬೋದು, ಈಗ ಭೌತಿಕವಾದವು ಏನಾದರೂ ಆದರೆ ಅದು ಕಳೆದೋಗತ್ತೆ, ಆದರೆ ಇಂಥ ಸಿದ್ಧತೆಗಳು ಯಾವಾಗೂ ಯಾರಿಗೂ ಹೋಗುವಂಥದ್ದಲ್ಲ. ಅವ್ರ ಬದುಕನ್ನು ನೋಡೋ ದೃಷ್ಟಿ ಬದಲಾಗತ್ತೆ, ಅವರು ಮೆಂಟಲಿ ಎನ್ರಿಚ್ ಆಗಿರ್ತಾರೆ, ಮತ್ತು ಅದಕ್ಕಿಂತ ನೆಕ್ಸ್ಟ್ ಇನ್ನೊಂದು ಇನ್ಯಾವುದಾದ್ರೂ ಮಾಡಬಹುದು ಅಂತ ದೊಡ್ಡ ಸವಾಲಿಗೆ ಕೂಡ ಅಣಿಯಾಗಬಹುದು ಅಲ್ವಾ. ಯಾವುದನ್ನು ಎಂಡ್ ಅಂತ ಇಲ್ಲ ಹೇಳದ್ನಲ್ಲ, ನಮಗೆ ಮಿತಿನೂ ಇರ್ತದೆ, ಅಪರಿಮಿತವಾದ ಅವಕಾಶಗಳು ಕೂಡ ಇರ್ತವೆ. ಇದು ಒಂದು ಫೇಲ್ಯೂರ್ ಅಂತ ಭಾವಿಸಿದೆ ನಮ್ದು ಸಿದ್ಧತೆ ಒಂದು ಭಾಗ. ಯಾಕೆಂದ್ರೆ ನಾವು ಮಾತ್ರ ಅಲ್ಲ ಅಲ್ವಾ, ನಮಗಿಂತ ಚೆನ್ನಾಗಿ ಓದಿರೋರು, ಚೆನ್ನಾಗಿ ಕಷ್ಟಪಟ್ಟಿರೋರು, ಇನ್ನೂ ಪ್ಯಾಷನ್ ಇರೋರು ಬೇಕಾದಷ್ಟು ಜನ ಇರ್ತಾರೆ. ವಿ ಆರ್ ಪಾರ್ಟ್ ಆಫ್ ದಟ್ ಅಷ್ಟೇ. ಹಂಗಾಗಿ ಆ ವಿಫಲತೆಯನ್ನು ಕೂಡ ನಾವು ಅದನ್ನು ಒಂದು ಆ ಜರ್ನಿಯ ಭಾಗ, ಈ ಪ್ರಯಾಣದಲ್ಲಿ ಅದು ಒಂದು ಭಾಗ ಅಂತ ಭಾವಿಸ್ಬೇಕು. ಮತ್ತು ಅದು ನಮ್ಮನ್ನು ಧೃತಿಗೆಡಿಸಬಾರ್ದು, ಇನ್ನೂ ಹೆಚ್ಚು ಎನರ್ಜಿಯಿಂದ ಮುಂದಕ್ಕೆ ಹೋಗೋಕ್ಕೆ ಪ್ರೇರೇಪಣೆ ಮಾಡಿಸ್ಕೋಬೇಕು. ಅದನ್ನು ಸಮಚಿತವಾಗಿ ನೋಡುವಂಥ ಒಂದು ಮಾನಸಿಕ ಶಕ್ತಿ ನಮಗಿರಬೇಕು.
3: ಇಂದಿನ ಯುವಕರ ಬಗ್ಗೆ ಮಾತನಾಡೋಣ. ಅವರು ತಮ್ಮ ಗುರಿಯನ್ನು ಸಾಧಿಸಲು ಯಾವ ಮೂರು ಗುಣಗಳನ್ನು ಬಳಸಿಕೊಳ್ಳಬೇಕು ಅದರ ಬಗ್ಗೆ?
2: ಒಂದು, ಅವರಿಗೆ ಸ್ಪಷ್ಟತೆ ಇರಬೇಕು. ನಾನು ಎಲ್ಲಿಗೆ ಹೋಗಬೇಕು ಅನ್ನುವ ಸ್ಪಷ್ಟತೆ ನಿಮಗೆ ಬಂದರೆ ಅರ್ಧ. ಈಗ ನಾನು ಇನ್ನು 10 ವರ್ಷ ಎಲ್ಲಿರಬೇಕು ಅಂತ, ಈಗ ಯುವಕರಲ್ಲ, ಈಗ ನಾನಾದರೂ ನನಗೂ ಇರಬೇಕು ನಿಮಗೂ ಇರಬೇಕು. ಇನ್ನು 10 ವರ್ಷ ಬದುಕು ಎಷ್ಟೇ ಅನಿಶ್ಚಿತತೆ ಇರಬಹುದು, ನಾಳೆ ಇಲ್ಲದೇ ಇರಬಹುದು ನಾವು, ಆದರೂ ಕೂಡ ನಾವು ಇನ್ನು 10 ವರ್ಷ, ಇನ್ನು 5 ವರ್ಷಕ್ಕೆ ನಾವು ಎಲ್ಲಿರಬೇಕು ಅಂತ ಗೊತ್ತಾಗಬೇಕು. ಅದಕ್ಕೆ ಹೋಗೋಕ್ಕೆ ನಾವು ಏನು ಮಾಡಬೇಕು, ಆ ಸಿದ್ಧತೆ ಅನುದಿನವಾಗಿರಬೇಕು, ಕಾನ್ಸ್ಟೆಂಟಾಗಿರಬೇಕು. ನಾನು ನಿನ್ನೆನೋ ಮೊನ್ನೆನೋ ಯೂಟ್ಯೂಬಲ್ಲಿ ನಮ್ಮ ಕರ್ನಾಟಕದ್ದೇ ಒಂದು UPSC ಕ್ಲಿಯರ್ ಮಾಡಿದ್ದಾರೆ ಇಬ್ಬರು, ಅವ್ರದ್ದೊಂದು ಸಂದರ್ಶನ ನೋಡ್ತಾ ಇದ್ದೆ. ಅವರು ಇಂಡಿಯನ್ ರೈಲ್ವೆ ಸರ್ವಿಸಲ್ಲಿದ್ದಾರೆ, ಶೇಸ್ ವಸೂರ್ ಅಂತ ಅವರು, ಮತ್ತು ಅವರ ಶ್ರೀಮತಿಯವ್ರ ಸಂದರ್ಶನ ನೋಡಿದೆ. ಅದು ಹೇಳಿದ್ನಲ್ಲ, ನಿರಂತರತೆಗೆ ಉದಾಹರಣೆಯಾಗಿ ನಾನು ಹೇಳ್ತಿದ್ದೀನಿ, ನಂಗೆ ಇಷ್ಟ ಆಯ್ತದು. ಅವರು ಐರನ್ ಮ್ಯಾನ್ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ ಅಲ್ವಾ, ಅದನ್ನು ಕ್ಲಿಯರ್ ಮಾಡುವ ಸಿದ್ಧತೆ ಬಗ್ಗೆ ಅವ್ರು ಹೇಳ್ಕೊಂಡ್ರು. ನಾನು ಮಾಡ್ತೀನಿ ಅಂತ ಆದಮೇಲೆ ನಾನು ಹೆಂಗೆ ಸಿದ್ಧತೆ ಮಾಡಿದೆ, 2 ವರ್ಷ 2 ಗಂಟೆ ಪ್ರತಿದಿನ ಅವರು ಅದಕ್ಕೆ ಮೀಸಲಿಡ್ತಾರೆ. ಒಂದು ಚೂರು ಅವರು ಆ ಕಡೆಗೆ ಈ ಕಡೆಗೆ ಡಿವಿಯೇಟ್ ಆಗಂಗಿಲ್ಲ. ಹಂಗಾದಾಗ ಆ ಒಂದು ಸ್ಪರ್ಧೆನ ಅವರು ಪೂರ್ಣ ಮಾಡಕ್ಕೆ ಸಾಧ್ಯ ಆಗತ್ತೆ. ಅದು ಯಾತಕ್ಕೆ ಹೇಳ್ತಿದ್ದೀನಿ ಅಂದರೆ ಅನುದಿನೂ ಇರಬೇಕು ಅದು, ಒಂದಿನ ಇಲ್ಲ, ಅದಕ್ಕೆ ನೆಪಗಳು ಇರ್ತಾವೆ ನಮಗೆ. ಇವತ್ತು ಹಬ್ಬ ಇದೆ, ನನಗೆ ಹುಷಾರಿಲ್ಲ, ಅಥವಾ ಇನ್ನೊಂದು ಯಾರನ್ನೋ ಮೀಟ್ ಮಾಡೋಕ್ಕೆ ಹೋಗಬೇಕು, ಅದೆಲ್ಲ ಮಾಡಿ. ಆದರೆ ಇದರಿಂದ ಇದನ್ನು ಟೈಮನ್ನು ಅದಕ್ಕೆ ಕೊಡಬಾರ್ದು. ಇದಕ್ಕೆ ನೀವು ಏನು ಮಾಡಿರ್ತೀರಾ ಅದನ್ನು ನೀವು ಯಾವುದೇ ಬೇರೆ ವ್ರತ ಮಾಡ್ತಿರಲ್ಲ ಹಂಗೆ ಇದನ್ನು ವ್ರತ ಹಿಡ್ದಂಗೆ ಮಾಡಿದ್ರೆ, ಬದ್ಧತೆಯಿಂದ ಮಾಡಿದ್ರೆ, ಗುರಿ ಸ್ಪಷ್ಟ ಇರಬೇಕು, ನಿರಂತರತೆ ಇರಬೇಕು, ಬದ್ಧತೆ ಇರಬೇಕು. ಮತ್ತು ಹಿಂದೆ ನಾವು ಮಾತಾಡಿದ್ವಲ್ಲ, ಆಗಲಿಲ್ಲ ಅಂದರೂ ಕೂಡ ನಾನು ಧೃತಿಗಿಡೋದಿಲ್ಲ, ಇನ್ನು ಮುಂದಿನ ಹೆಚ್ಚಿನ ಸವಾಲಿಗೆ ನನ್ನನ್ನು ನಾನು ಅಣುಗಣಿಸ್ಕೊಳ್ಳೋಕ್ಕೆ ಇದು ಈ ದಾರಿ ಅಥವಾ ಈ ಪ್ರಯತ್ನ, ಈ ಸಿದ್ಧತೆ ನನಗೆ ಸಹಾಯ ಮಾಡುತ್ತೆ ಅನ್ನುವ ಕಾನ್ಫಿಡೆನ್ಸ್ ನಮಗಿರಬೇಕು. ಯಾಕೆಂದ್ರೆ ಯಾವ ನಾಲೆಡ್ಜು ಕೂಡ ವ್ಯರ್ಥ
3: ಆಗೋದಿಲ್ಲ,
2: ಎಲ್ಲಿಗಾದರೂ ಯಾವ ಸಂದರ್ಭಕ್ಕಾದರೂ ಉಪಯೋಗ ಆಗೇ ಆಗತ್ತೆ. ಮತ್ತು ನಮ್ಮ ದೈಹಿಕ ಮತ್ತು ಮಾನಸಿಕ ಶಕ್ತಿಯನ್ನು ಜಾಸ್ತಿ ಮಾಡಿಕೊಳ್ಳುವಂತಹ ಆ್ಯಕ್ಟಿವಿಟೀಸಲ್ಲಿ ನಮ್ಮನ್ನು ನಾವು ತೊಡ್ಕೋಬೇಕು, ಅದಕ್ಕೂ ಟೈಮ್ ಕೊಡಬೇಕು. ಈಗ ನನಗೆ ನನ್ನ ಉದಾಹರಣೆನೇ ನಾನು ತಗೊಳ್ಳೋದು ಅಂತಂದರೆ, ನನಗೆ ಸಾಹಿತ್ಯ ಓದೋದು ಅಥವಾ ಸಂಗೀತ ಕೇಳೋದು ಅಥವಾ ನಾಟಕ ನೋಡೋದು ಅಥವಾ ಒಳ್ಳೆ ಸಿನಿಮಾ ನೋಡೋದು, ಇವ್ಯಾವನ್ನೂ ನಾನು ಮಿಸ್ ಮಾಡ್ಕೊಂಡಿಲ್ಲ. ಅದರಿಂದ ಯಾವುದಾದ್ರೂ ನನ್ನ ಗುರಿಗೆ ಏನು ಡಿವಿಯೇಷನ್ ಆಗಿಲ್ಲ, ಅದಿನ್ನೂ ನನಗೆ ಎನರ್ಜಿ ಕೊಟ್ಟಿದೆ, ತುಂಬ ಎನರ್ಜಿ ಕೊಟ್ಟಿದೆ. ಅಂಥ ಒಂದು ಯಾವುದಾದ್ರೂ ಒಂದು ಚಟುವಟಿಕೆಗಳು, ನಮ್ಮ ಪೂರ್ವಸೂರಿಗಳು, ಪೂರ್ವಿಕರು, ನಮಗೆ ಇಂಥ ಎಲ್ಲ ರೀತಿಯ ಪರಂಪರೆ ನಮ್ಮೊಳಗಿದೆ. ಕ್ರೀಡಾ ಪರಂಪರೆ ಆಯಿತು, ಸಾಂಸ್ಕೃತಿಕ ಪರಂಪರೆ ಆಯಿತು, ಸಾಹಿತ್ಯದ ಪರಂಪರೆ ಆಯಿತು, ಎಲ್ಲವೂ ಸಾಕಷ್ಟು ಇದೆ. ಇನ್ನೂ ನಾವು ನೋಡಲಾರ್ದು ಓದಲಾರ್ದು ಬೇಕಾದಷ್ಟು ಇದ್ದಾವೆ. ಅದರಲ್ಲಿ ಯಾವುದ್ರಲ್ಲಾರು ನಮ್ಮನ್ನು ಇದ್ರ ಜೊತೆಗೆ ಅದನ್ನು ನಾವು ಜೊತೆಗೆ ಇಟ್ಕೊಂಡಾಗ ಇಲ್ಲಿ ಬೇಜಾರಾದಾಗ ನಾವು ಅಲ್ಲಿ, ಯಾಕೆಂದ್ರೆ ಹೇಳ್ತಾರಲ್ವಾ, 6 ಗಂಟೆ ಓದ್ದೆ, 8 ಗಂಟೆ ಓದ್ದೆ, 10 ಗಂಟೆ ಓದ್ದೆ, ಹಿಂಗಾಯ್ತು, ಬ್ರೈನ್ ಡ್ರೈನ್ ಆಯಿತು, ಆ ಥರದ್ದೆಲ್ಲ ಪದಗಳು ಬಂದಾಗ ನಾವು ಈ ಕಡೆ ಹೋಗಿ ನಮ್ಮ ಮನಸ್ಸನ್ನ ಪುನಶ್ಚೇತನ ಮಾಡ್ಕೋಬಹುದು. ಬದಲಿಗೆ ಬೇರೆ ರೀತಿಯ ನೇತ್ಯಾತ್ಮಕವಾದ ಅಥವಾ ನೆಗೆಟಿವ್ ಆದ ಆ ಜಗತ್ತು ಕೂಡ ದೊಡ್ಡದೇ ಇದೆ. ಈಗ ಹಗಲೆಷ್ಟು ಇರುತ್ತೋ ರಾತ್ರಿನೂ ಅಷ್ಟೇ ಇರುತ್ತೆ, ಬದುಕಲ್ಲು ಹಂಗೆ. ಅದಕ್ಕಲ್ಲ, ನಾವು ಇಂಥ ಗುರಿಗೆ ಹೋಗ್ತೀವಿ ಅಂದಾಗ, ನಾವು ಹಿಂಗಿರಬೇಕು ಅಂದಾಗ ಫಿಟ್ ಆ್ಯಂಡ್ ಫೈನ್ ಅಂತ ದೈಹಿಕ ಮತ್ತು ಮಾನಸಿಕವಾಗಿ ಕೂಡ ನಾವು ಎನ್ರಿಚ್ ಆಗುವ ನಿಟ್ಟಿನಲ್ಲಿ ಕೂಡ ಕ್ರಮ ವಹಿಸ್ಬೇಕು. ಇದು ಪರೀಕ್ಷೆಗಷ್ಟೇ ನಾನು ಹೇಳೋದಿಲ್ಲ, ಎಲ್ಲರ ಬದುಕಿಗೂ ಕೂಡ ಅನ್ವಯ ಆಗಿದೆ. ಯಾಕೆಂದರೆ ನಾನು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲದೇನು ಆಫೀಸರ್ ಅಲ್ಲದೇ ಇರೋರು ಕೂಡ ಸಾಮಾನ್ಯರು ಕೂಡ ಅಸಾಮಾನ್ಯವಾದ ಜೀವನವನ್ನು ನಡೆಸಿರೋರು ನನ್ನ ಬದುಕಲ್ಲಿ ತುಂಬ ಜನ ನೋಡಿದ್ದೀನಿ. ಐ ಫೆಲ್ಟ್ ವೆರಿ ಹ್ಯಾಪಿ. ಅವರಿಗೆ ಒಂದು ಮುಖ್ಯವಾಹಿನಿಯಲ್ಲಿ ರೆಕಗ್ನೇಷನ್ ಸಿಗದೇ ಇರಬಹುದು, ಆದರೆ ಅವ್ರ ಬದುಕನ್ನು ಚೆನ್ನಾಗಿ ಕಟ್ಕೊಂಡಿರ್ತಾರೆ. ಹಂಗೆ ನಮಗೆ ಸಿಕ್ಕಿರುವ ಅವಕಾಶದಲ್ಲಿ ಈಗ ಒಂದು ದಿನ ಅದ್ಭುತವಾಗಲಿ ಅಂತ ಅನ್ನೋದಕ್ಕಿಂತ ಆ ದಿನ ನಾವೇ ಅದ್ಭುತ ಮಾಡಿದರೆ ಅದು ನಿಜವಾದ ಯಶಸ್ಸು ಅಥವಾ ಸಾಧನೆ ಅಂತ ನನ್ನ ಅನಿಸಿಕೆ ವೈಯಕ್ತಿಕವಾಗಿ.
3: ಈಗ ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ಮಾತನಾಡೋಣ. ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳಿಗೆ ತಾವು ಏನು ಹೇಳಿಕೆ ಇಷ್ಟಪಡ್ತೀರಾ?
2: ನಂದು ಏನು ಅಂದರೆ ಅಕಾಡೆಮಿಕ್ ಪುಸ್ತಕಗಳನ್ನ ಹೆಂಗೆ ಇದು ಮಾಡ್ತೀರಿ, ಹಾಗೆ ನಮ್ಮ ಸಾಮಾನ್ಯ ಜ್ಞಾನ ಅದನ್ನು ಕೂಡ ನಾವು ದಿನನಿತ್ಯ ಅದನ್ನು ಅಳವಡಿಸ್ಕೊಂಡ್ರೆ ಹೆಚ್ಚು ಕಡಿಮೆ ಒಂದು 5-6 ತರಗತಿ ಓದುವಾಗನೇ ಈಗಿನ ಮಕ್ಕಳು ನಾವೇ ಓದ್ತಿದ್ವಿ ಈಗಲೂ ಓದ್ತಾರೆ ನೋಡ್ರಿ, ಈ ಕನ್ನಡ ಇಂಗ್ಲೀಷ್ ಅವ್ರಿಗೆ ಚೆನ್ನಾಗಿ ಓದಕ್ಕೆ ಬರ್ತಿರುತ್ತೆ ಇವತ್ತಿನ ದಿನಗಳಲ್ಲಿ. ಪ್ರತಿದಿನ ದೈನಂದಿನ ದಿನಪತ್ರಿಕೆಗಳನ್ನ ಓದೋದು ಅವರು ಒಂದು ರೂಢಿ ಮಾಡಿಕೊಂಡ್ರೆ ಮತ್ತು ತುಂಬ ಒಳ್ಳೊಳ್ಳೆ ಮ್ಯಾಗ್ಝಿನ್ಸ್ ಇರ್ತವೆ ಇದಕ್ಕೆ ಅಂತಲೇ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪೂರಕವಾದಂತಹ ಮ್ಯಾಗ್ಝಿನ್ಸ್ ಇರ್ತವೆ, ಆ ಮ್ಯಾಗ್ಝಿನ್ಗಳನ್ನ ಓದೋದು. ಮತ್ತು ಈಗ ನಮ್ಮ ನೆಕ್ಸ್ಟ್ ಲೆವೆಲ್ ಹೇಳಿದ್ನಲ್ಲ, ಯೂಟ್ಯೂಬ್ನಲ್ಲಿ ತುಂಬ ಸೋರ್ಸಸ್ ಇರ್ತದೆ, ಅದನ್ನು ಗೆದ್ದವ್ರದ್ದು ಬಿದ್ದವ್ರದ್ದು ಹೆಂಗೆ ಡಿಸೈನ್ ಮಾಡ್ಕೋಬೇಕು ಆ ಥರದ್ದು ಎಲ್ಲ ಇವುಗಳು ತಿಳಿದವರು ಮಾತಾಡ್ತಿರ್ತಾರೆ, ಅದನ್ನು ಕೂಡ ಅವ್ರು ಕೇಳಬಹುದು. ಅದು ಕೇಳಿ ಎಲ್ಲದಕ್ಕಿಂತ ಮುಖ್ಯ ಅವ್ರು ಮಾಡಬೇಕು, ಅದನ್ನು ಕೇಳಿ ಆಗತ್ತೆ ಅಂತ ನಾವು ಅನ್ಕೊಂಡ್ರೆ ಅಥವಾ ಕೇಳಿದ್ದೀನಿ ಅದು ಮಾಡ್ತೀನಿ ಅಂದರೆ ಆಗೋದಿಲ್ಲ. ಯಾವ ಕೆಲಸವನ್ನು ನಾವೇ ವೈಯಕ್ತಿಕವಾಗಿ ಈಗ ಅವ್ರು ಹೇಳಿದ್ರು ಅದನ್ನು ನೀವು ಬರ್ಕೊಂಡು ಅದಕ್ಕೊಂದು ವ್ಯಾಲಿಡೇಷನ್ ಮಾಡ್ಕೊಂಡು ನಾನು ಮಾಡಬಲ್ಲನೇನ, ಈಗ ನೀವೇನೋ ಮಾಡ್ತಿದ್ದೀರಿ ಈಗ ನೀವು ಆ್ಯಂಕರಿಂಗ್ ಮಾಡ್ತಿದ್ದೀರಿ ನೀವು ಮಾಡ್ದಂಗೆ ನಾನು ಮಾಡ್ತೀನಿ ಅಂತ ನಾನು ನಾಳೆ ಮಾಡಿದರೆ ಆಗೋದಿಲ್ಲ ಅಲ್ವಾ. ನಾನು ಪ್ರಾಕ್ಟಿಕಲಾಗಿ ಒಂದು ರಿಹರ್ಸಲ್ 2-3 ಸರ್ತಿ ಮಾಡಿದ್ರೆ ಮಾತ್ರ ಒಂದು ಇದಕ್ಕೆ ಬರ್ಬೋದು, ಯಾಕೆ ಅಂದರೆ ನೀವು ಹಿಂಗೆ ಮಾಡೋಕ್ಕೆ ತುಂಬ ವರ್ಷಗಳು ಶ್ರಮ ಹಾಕಿರ್ತೀರಿ. ಹಂಗೆ ಯಾರೇ ಸಾಧಕರು ನಮ್ಮ ಮುಂದೆ ಬಂದು ನಿಂತು 1/2 ಗಂಟೆ ಮಾತಾಡ್ತಾರೆ ಅಂದರೆ ಅವ್ರ ಹಿಂದೆ ದಶಕಗಳಷ್ಟು ಶ್ರಮ ಇರ್ತದೆ, ಸಾಧನೆ ಇರ್ತದೆ, ಮತ್ತು ಆವತ್ತಿಗೂ ಅವ್ರು ಬಿಟ್ಟಿರಲ್ಲ ಅದನ್ನು. ಆ ಮುಂದೆ ಬಂದು ನಿಂತು ನಮ್ಮ ಎದುರುಗಡೆ ಮಾತಾಡುವಾಗಲೂ ಅವ್ರು ಒಂದು ಪ್ರಿಪೇರ್ಡ್ನೆಸ್ ಆಗೇ ಬಂದಿರ್ತಾರೆ, ಏ ನಾನು ಇಷ್ಟು ವರ್ಷ ಮಾಡಿದ್ದೀನಿ ಬಿಡು ಅಂತ ಬಂದಿರಲ್ಲ. ಯಾವ ಸಾಧಕರು ಹಂಗೆ ಮಾಡಲ್ಲ, ನಿಜವಾದವರು ಅದಕ್ಕೊಂದು ತಯಾರಿ ಅಂತ ಮಾಡ್ಕೊಂಡು ಬಂದಿರ್ತಾರೆ. ಆ ಥರದ್ದು ಮಾಡ್ಕೊಂಡಾಗ ಅವ್ರು ಹೇಳಿದ್ದನ್ನು ನಾನು ಮಾಡಿದಾಗ, ಈಗ ಅವ್ರು ಇಂಡಿಯನ್ ಹಿಸ್ಟ್ರಿ ಬಗ್ಗೆ ಏನು ಹೇಳಿದರು ಅದನ್ನು ನಾನು ಮತ್ತೆ ವ್ಯಾಲಿಡೇಷನ್ ಮಾಡ್ಕೊಂಡು ನಾನು ಅದಕ್ಕೆ ಒಂದು ಸಮಯ ಕೊಟ್ಟು ನಾನು ರೆಫರೆನ್ಸ್ ಬುಕ್ ತಗೊಂಡು ನಾನು ಅದನ್ನು ಓದಿ ನನ್ನ ಇದರೊಳಗೆ ಬರೆದಾಗ, ಯಾಕೆಂದರೆ ಅಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ರೆಡಿ ಆನ್ಸರು ವರ್ಕೌಟ್ ಆಗೋದಿಲ್ಲ, ಅಲ್ಲಿ ನಿಮ್ಮತನದ ನಿಮ್ಮ ಅಭಿಪ್ರಾಯದ ನೀವು ಹೆಂಗೆ ಕಂಡಿದ್ದೀರಿ ನೀವು ಅದನ್ನು ಹೆಂಗೆ ಪ್ರೆಸೆಂಟ್ ಮಾಡ್ತೀರಿ ಅದು ತುಂಬ ಮುಖ್ಯ ಆಗುತ್ತೆ ವ್ಯಾಲ್ಯೂಯೇಷನ್ ಮಾಡೋದು. ಹಂಗಾಗಿ ಆ ಥರ ಒಂದು ವೈಯಕ್ತಿಕ ಸಾಮರ್ಥ್ಯವನ್ನು ಬೆಳೆಸ್ಕೊಳ್ಳೋಕ್ಕೆ ಈ ಎಲ್ಲ ಒಂದು ಸೋರ್ಸನ್ನು ಬಳಸ್ಕೊಂಡು 5th-6th ತಯಾರಾಗಬಹುದು. ಆವಾಗ ತಯಾರಾದಾಗ ಖಂಡಿತ ಅವ್ರು ಡಿಗ್ರಿ ಮುಗಿಸಿ ಈ ಎಕ್ಸಾಮ್ಗಳಿಗೆ ಅಪಿಯರ್ ಆದಾಗ ಏನು ಪ್ಯಾರಲಲ್ ಆಗಿ ಮಾಡಬಹುದು ಅದನ್ನು ದಿನದಲ್ಲಿ 1 ಗಂಟೆ ಒಂದು ಬೇರೆ ಹವ್ಯಾಸಕ್ಕಿಟ್ಟಂಗೆ ಇದಕ್ಕೂ ಕೂಡ ದಿನಪತ್ರಿಕೆ ಓದೋದು ಅಥವಾ ಯಾರ್ದಾದ್ರು ಒಬ್ರದ್ದು ಇವತ್ತು ಇಂಟರ್ವ್ಯೂ ಕೇಳ್ತೀನಿ ಅಥವಾ ನಾನು ಏನಾದರೂ ಇವತ್ತು 500 ಪದ ಬರಿತೀನಿ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಗೆ ಅಥವಾ ಇನ್ನೊಂದು ಯಾವುದಾದ್ರು ಮ್ಯಾಗ್ಝಿನ್ ನಾನು ಇದು ಮಾಡ್ತೀನಿ ಅಥವಾ ಸ್ಟೇಟ್ ಸಿಲೆಬಸ್ ಅಲ್ಲಿದ್ರೆ ನಾನು ಸೆಂಟ್ರಲ್ ಸಿಲೆಬಸ್ NCERT ಬುಕ್ಕನ್ನು ರೆಫರ್ ಮಾಡಿ. ಮತ್ತು ಇದು ಯಾವುದಕ್ಕೂ 1,00,000-1,000 ಖರ್ಚಾಗಲ್ಲ, ತುಂಬ ಕಡಿಮೆ. ಅಂದರೆ ನಾವು ಟೈಮ್ ಕೊಡಬೇಕು, ಮನಸ್ಸು ಮಾಡಬೇಕು, ಕೂತ್ಕೋಬೇಕು ಒಂದು ಅವರ್. ನಾವು ಹಂಗೆ ಕೂತ್ಕೊಂಡಾಗ ವಿದ್ಯಾರ್ಥಿ ದೆಸೆಯಿಂದನೇ ಕೂತ್ಕೊಂಡಾಗ ಖಂಡಿತ ಅದು ದೊಡ್ಡದು ಆಗೋದಿಲ್ಲ. ಈಗ 300 ಕಿಲೋಮೀಟ್ರ್ ಟ್ರಾವೆಲ್ ಮಾಡಬೇಕು ಅಂತಂದರೆ ದಿನ ದಿನ ನಾವು ಮಾಡಿದ್ರೆ ಅದು ಅಷ್ಟು ದೂರ ಅನ್ಸೋದಿಲ್ಲ. ಒಂದೇ ದಿನ ನಾನು 300 ಕಿಲೋಮೀಟ್ರ್ ಹೋಗ್ತೀನಿ ಅಂದರೆ ಆಗಂಗಿಲ್ಲ. ಆ ಥರ ಒಂದು ನಿರಂತರತೆಯಿಂದ ನಮಗೇನು ಬೇಕು ಅದನ್ನು ಬೇಕು ಬೇಡಗಳನ್ನು ನಾವು ಸ್ಪೆಸಿಫೈ ಮಾಡ್ಕೊಂಡ್ರೆ ನಮ್ಮಲ್ಲಿ ನಾವು ಮಾಡ್ಕೊಂಡು ಇದಕ್ಕೆ ಬೇಕು ಇದು ಬೇಕು ಅಂದರೆ ಏನು ಮಾಡಬೇಕು. ಈಗ ನಾನು ಅದು ಇನ್ನೊಂದು ಉದಾಹರಣೆ ಎಲ್ಲೋ ಕಡೆ ಹೇಳ್ತೀನಿ. ಈಗ ನಮ್ಮ ಒಂದು ಮಧ್ಯಾಹ್ನ ಅಡುಗೆ ಮಾಡ್ತಾರೆ ಅಂತಂದರೆ ಏನು ಮಾಡಬೇಕು ಅನ್ನೋದಕ್ಕೆ ಅವ್ರಿಗೊಂದು ಸಿದ್ಧತೆ ಬೇಕು ಅಲ್ವಾ. ಅದಕ್ಕೇನು ಪದಾರ್ಥ ಬೇಕು, ಯಾವಾದ್ಮೇಲೆ ಯಾವಾಗ ಹಾಕಬೇಕು, ಎಷ್ಟು ಸಮಯ ಕೊಡಬೇಕು, ಈ ಥರದ್ದೊಂದು ಪೂರ್ವ ಸಿದ್ಧತೆ ಒಂದು ಸಣ್ಣದಾರು ಇರ್ತದೆ ಅವ್ರಿಗೆ, ಯಾರಿಗೇ ಆದರೂ ಇರ್ತದೆ. ಅದೇ ಥರ ಇವ್ರಿಗೆ ಕೂಡ ನಾವು ಆ ಥರದ್ದೊಂದು ಗುರಿ ಇಟ್ಕೊಂಡಿದ್ದೀವಿ ಅಂದಾಗ ನಾನು UPSC ಅಷ್ಟೇ ಹೇಳೋದಿಲ್ಲ, ಯಾವುದೇ ಗುರಿ ಆಗಲಿ, ನೀನು ಸ್ಪೋರ್ಟ್ಸ್ ಪರ್ಸನ್ ಆಗ್ತೀಯಾ ಅಥವಾ ಆಥರ್ ಆಗ್ತೀಯಾ, ಒಬ್ಬರು ರೈತರಾಗ್ತಾರೆ. ಈಗ ನೀವು ಕೆಲವೊಂದು ರೈತರ ಸಂದರ್ಶನ ನಾನು ನೋಡ್ತಿರ್ತೀನಿ, ಎಷ್ಟು ಚೆನ್ನಾಗಿ ಅವರು ಆ ಬದುಕಿಗೆ ಬರಬೇಕು ಅಂದರೆ ಅವರೆಷ್ಟು ಪ್ರಿಪ್ರೇಷನ್ ಮಾಡಿರ್ತಾರೆ, ಮತ್ತು ಅವ್ರು ಎಷ್ಟು ಚೆನ್ನಾಗಿ ಅದನ್ನು ಕ್ಯಾರಿ ಮಾಡ್ತಿರ್ತಾರೆ ಅಂದರೆ ಸುಮ್ಮನೆ ಯಾವುದೂ ಆಗೋದಿಲ್ಲ. ಬಂದವ್ರು ನಿಂತುಬಿಟ್ಟಿದ್ದಾರೆ ಅದು ಚೆನ್ನಾಗಿ ಹಂಗಾಗಂಗಿಲ್ಲ, ಅದ್ರ ಹಿಂದೆ ಏನಾಗಿದೆ, ನಾವು ಮಾಡಿದೀವ ಅಲ್ವಾ. ಈಗ ಯಾವುದೇ ಒಂದು ಇದಕ್ಕೆ ಉತ್ತರದಾಯಿತ್ವ ಮುಖ್ಯ ಆಗುತ್ತೆ, ಆ ಉತ್ತರದಾಯಿತ್ವ ಇರಬೇಕು. ಮತ್ತು ಚಿಕ್ಕವರಿಂದಲೇ ಜವಾಬ್ದಾರಿ ತಗೊಳ್ಳುವಂಥ ಮನೆ ಕೆಲಸದಿಂದ ಹಿಡಿದು ನಮ್ಮ ಈ ಗುರಿಗಳ ಎಡೆಗಿಂದ ಆ ಒಂದು ಜವಾಬ್ದಾರಿ ಬೇಕು, ಟೇಕನ್ ಫಾರ್ ಗ್ರಾಂಟೆಡ್. ಅಥವಾ ಇದಿಷ್ಟಕ್ಕೆ ಈ ಟೆಸ್ಟ್ ಆದರೆ ಮುಗೀತು, ಅಥವಾ ಈ ಎಕ್ಸಾಮ್ ಆದರೆ ಮುಗೀತು, ಈ ಇದು ಆದರೆ ಮುಗೀತು, ಇಷ್ಟು ನಂಬರಿಗೆ ತಯಾರು. ಆ ಥರ ಒಂದು ಲಿಮಿಟೇಷನ್ಸ್ನ ಬಿಟ್ಟು ನಮ್ಗೆಲ್ಲಾನು ಕುತೂಹಲದಿಂದ ನಿಸರ್ಗವನ್ನ ಪ್ರಕೃತಿಯನ್ನ ನೋಡಿದ್ರೆ ಖಂಡಿತ ಪ್ರಕೃತಿನೇ ನಮಗೆ ಪಾಠ ಕಲಿಸುತ್ತೆ. ನಾವು ನೋಡ್ಬೇಕಷ್ಟೆ.
3: ಒತ್ತಡ ಪರಿಸ್ಥಿತಿಯಲ್ಲಿಯೂ ಆತ್ಮವಿಶ್ವಾಸವನ್ನ ಹೇಗೆ ಉಳಿಸಿಕೊಳ್ಳಬೇಕು ಅದ್ರ ಬಗ್ಗೆ ತಿಳಿಸಿ.
2: ಅದನ್ನೇ ಹೇಳ್ತೀನಲ್ಲ, ನಿಮ್ಗೆ ಏನು ಇಷ್ಟವಾದ ಕೆಲಸ ಅಥವಾ ಇಷ್ಟವಾದ ಚಟುವಟಿಕೆ ಎನಿಥಿಂಗ್. ಕೆಲವರು ಹೇಳ್ತಾರೆ ನನಗೆ ಒತ್ತಡ ಇದ್ದಾಗ ನಾನು ಮನೆ ಕ್ಲೀನ್ ಮಾಡ್ತೀನಿ, ಬಟ್ಟೆ ಜೋಡಿಸ್ತೀನಿ, ಪುಸ್ತಕ ಜೋಡಿಸ್ತೀನಿ. ಅದು ಇಟ್ಸ್ ಡಿಪೆಂಡ್ ಆನ್ ದೇರ್ ಓನ್ ಮೈಂಡ್ ಸೆಟ್. ಆ ಥರ ಯಾವುದಾದ್ರು ಒಂದು ಆಕ್ಟಿವಿಟೀಸ್ ನಾವು ಮಾಡಬೇಕು, ಅದು ಒಳ್ಳೆ ಆಕ್ಟಿವಿಟಿ ಆಗಿರ್ಬೇಕು. ಅದರಿಂದ ಸಮಾಜಕ್ಕಾಗಲಿ ಮನೆಗಾಗಲಿ ಅಥವಾ ನಮ್ಮ ವ್ಯಕ್ತಿತ್ವಕ್ಕಾಗಲಿ ಧಕ್ಕೆ ಆಗಲಾರದಂತಹ ಚಟುವಟಿಕೆಗಳನ್ನು ನಾವು ತಗೊಂಡ್ರೆ, ಅಥವಾ ನಿಮ್ಗೆ ಹಾಡು ಕೇಳಿದ್ರೆ ನಿಮ್ಗೆ ಒತ್ತಡ ಕಡಿಮೆ ಆಗ್ಬೋದು, ಓದೋದ್ರಿಂದನೂ ಕಡಿಮೆ ಆಗ್ಬೋದು, ಅಥವಾ ಯೋಗಾಸನ ಮಾಡೋದ್ರಿಂದ ಆಗ್ಬೋದು, ಧ್ಯಾನ ಮಾಡೋದ್ರಿಂದ ಆಗ್ಬೋದು. ಮತ್ತು ಈ ಮಧ್ಯೆ ನಾನು ಈಗ ಇದನ್ನು ಸ್ಪೆಸಿಫಿಕ್ ಆಗಿ ಹೇಳ್ತೀನಿ, ಆ ಧ್ಯಾನ ಅಂತ ಹೇಳ್ತಿರಲ್ಲ ಅದನ್ನು ಮಕ್ಕಳಿಂದನೇ ಅದನ್ನು ಒಂದು ಒತ್ತು ಕೊಟ್ಟರೆ ಖಂಡಿತ ಅವರಿಗೆ ಒಂದು ಮಾನಸಿಕ ಶಕ್ತಿಯನ್ನು ಜಾಸ್ತಿ ಮಾಡ್ಕೊಳ್ಳೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಧ್ಯಾನ ಅಂದರೆ ನಾವು ದೊಡ್ಡವ್ರ ಥರ ಯಾರು ಒಂದು ಎನ್ಲೈಟನ್ಮೆಂಟ್ ಆಗಿರ್ತಾರೆ ಆ ಥರ ಅಲ್ಲ. ಚಿಕ್ಕ ಮಕ್ಕಳಿಗೆ ಅದು ಸಾಧ್ಯನೂ ಆಗೋದಿಲ್ಲ. ಮಿನಿಮಮ್ ಒಂದು 10 ನಿಮಿಷ ಅಥವಾ 5 ನಿಮಿಷ ಸುಮ್ಮನೆ ಕೂತ್ಕೊಳ್ಳುವಂಥದ್ದು, ತನ್ನನ್ನು ತಾನು ಮಾತಾಡ್ಕೊಳ್ಳುವಂಥದ್ದು, ಅಥವಾ ತನಗೆ ಏನು ಅನಿಸ್ತಿದೆ ಅದನ್ನು ಒಂದು ವಿಮರ್ಶೆ ಮಾಡ್ಕೊಳ್ಳೋದು ಚಿಕ್ಕ ಚಿಕ್ಕದು. ಈಗ ನನ್ನ ಲೆವೆಲಿಗೆ ನಾನು ಬೇರೆ ಮಾಡ್ಕೋಬೋದು, ಆ ಮಗು ಬೇರೆ ಮಾಡ್ಕೊ, ಇವತ್ತು ಏನು ಮಾಡಿದೆ, ಇವತ್ತು ಎಲ್ಲಿ ಓಡಿದೆ, ಎಲ್ಲಿ ಬಿದ್ದೆ, ಯಾರ ಜೊತೆ ಮಾತಾಡ್ದೆ, ಅವನು ಮಾತಾಡುವಾಗ ಇವನೇನಂದ ಇವನ್ ಈ ಥರದ್ದಾದ್ರೂ ಒಂದು ಸೆಲ್ಫ್ ಇವ್ಯಾಲ್ಯುವೇಷನ್ ಮಾಡ್ಕೊಳ್ಳುವಂಥ ಒಂದು ಮಾದರಿನ ಮನೆಯಿಂದ ಅಥವಾ ಸ್ಕೂಲಲ್ಲಿ ಎಲ್ಲಾದರೂ ಸರಿ ಆ ಮಗುಗೆ ಮಾಡಿಕೊಟ್ರೆ ಅವ್ರು ಅದನ್ನು ಮುಂದಿನ ದಿನಗಳಲ್ಲಿ ಕಲ್ಟಿವೇಟ್ ಮಾಡ್ಕೊಳ್ತಾರೆ. ಹಂಗಾದಾಗ ಬೇರೆಯವ್ರ ಬಗ್ಗೆ ನಿಸುರವಾಗಿ ಅಭಿಪ್ರಾಯ ಕೊಡೋಕ್ಕೆ ಸಾಧ್ಯ ಆಗೋದಿಲ್ಲ. ಆ ತಂತಾನಾಗಿ ಪ್ರಬುದ್ಧತೆಯಿಂದ ನಾವು ಏನಂತೀವಿ ಅದು ಅವರೊಳಗಡೆ ಗ್ರೋ ಆಗುತ್ತೆ. ಆ ನಿಟ್ಟಿನಲ್ಲಿ ಆ ಮಕ್ಕಳಿಗೂ ಯುವಜನರು ಸ್ವಲ್ಪ ಅವರ ದೈಹಿಕ ಮತ್ತು ಮಾನಸಿಕವಾದ ಒಂದು ಸ್ಟ್ರೆಂಥನ್ನು ಮಾಡ್ಕೊಳ್ಳೋಕ್ಕೆ ಈ ಥರದ್ದು ಧ್ಯಾನ ಮತ್ತು ಅವ್ರಿಗೆ ಇಷ್ಟವಾದ ಎನಿ ಚಟುವಟಿಕೆ ಯಾವುದೇ ಚಟುವಟಿಕೆ ಆಗಲಿ ಅದನ್ನು ಮಾಡಿದ್ರೆ ಖಂಡಿತ ಒತ್ತಡ ನಿವಾರಣೆ ಆಗುತ್ತೆ ಮತ್ತು ಇನ್ನೂ ಜಾಸ್ತಿ ಎನರ್ಜಿಯಿಂದ ಮತ್ತು ಅವ್ರದ್ದೇನು ಒರಿಜಿನಲ್ ಕೆಲಸ ಏನಿರುತ್ತೆ ಅದನ್ನು ತೊಡಗಿಸ್ಬೋದು. ಇದು ಪಾರ್ಟ್ ಅಷ್ಟೇ, ಒತ್ತಡನೂ ಪಾರ್ಟ್. ಯಾವಾಗೂ ನಗು ಅಂದರೆ ಈಗ ಯಾವುದೇ ನಿಮ್ಮ ಕ್ಲೋಸ್ ಫ್ರೆಂಡನ್ನು ಯಾವಾಗೂ ನಿಮ್ಗೆ ಇಷ್ಟ ಆಗಂಗೆ ಮಾತಾಡು ಅಂದರೆ ಆಗಂಗಿಲ್ಲ ಅಲ್ವಾ, ಅವ್ರಿಗೂ ಇಷ್ಟ ಆಗದೇ ಇರೋದಿರುತ್ತೆ, ನಿಮಗೂ ಇಷ್ಟ ಆಗದೇ ಇರೋದಿರುತ್ತದೆ. ಅದಾದಾಗ ಅದನ್ನು ತಗೊಳ್ಳುವಷ್ಟು ಪ್ರಬುದ್ಧತೆ ನಮ್ಗಿರಬೇಕು ಅಂದರೆ ನಾವು ಸ್ಟ್ರೆಂಥನ್ ಆಗಬೇಕು, ಬೇರೆ ದಾರಿ ಇಲ್ಲ.
3: ಎವ್ರಿಬಡಿ ಒನ್ಸ್ ಆರ್ ದಿ ಅದರ್ ಎಲ್ಲರೂ ಹರ್ಟ್ ಮಾಡೇ ಮಾಡ್ತಾರೆ. ವಿ ಹ್ಯಾವ್ ಟು ಬಿ
2: ಪ್ರಿಪೇರ್ಡ್.
3: ಬಹಳ ಉತ್ತಮವಾಗಿ
2: ಸಹಜ ಅದು, ಇದು ಸಹಜ ಅಂತ ತಿಳಿಬೇಕು. ಎಲ್ಲ ವಿಧದಲ್ಲೂ ವೈವಿಧ್ಯತೆ ಇರುತ್ತೆ, ಇದರಲ್ಲೂ ವೈವಿಧ್ಯತೆ ಇರುತ್ತೆ. ಅದನ್ನು ತಗೊಂಡು ಅದರಲ್ಲಿ ಏನಾದ್ರು ಒಳ್ಳೇದಿದ್ರೆ ವಿ ಹ್ಯಾವ್ ಟು ಕರೆಕ್ಟ್ ಅವರ್ ಸೆಲ್ಸ್. ಇಲ್ವಾ ಇದು ನಂದಲ್ಲ, ಮುಂದಕ್ಕೆ ಹೋದ್ರೆ ಆಯ್ತು.
3: ಇದಕ್ಕೆಲ್ಲದಕ್ಕೂ ಒಂದೇ ಮೂಲ, ಪ್ರಿಪೇರ್ಡ್ನೆಸ್.
2: ಎಸ್, ಅನ್ನೋದಿನದ ಪ್ರಿಪೇರ್ಡ್ನೆಸ್. ನಾವು ಒಂದಿನ ಹಿಂಗೆ ಹೋಗ್ತೀವಿ ಅಂದರೆ ಇರ್ರಿಲೆವೆಂಟ್ ಆಗ್ತೀವಿ. ನೀವು ಯಾರೋ ನೀವೀಗ ಎಲ್ಲೋ ಗುರಿ ಸಾಧಿಸ್ತೀನಿ ಅಂತ ಅಲ್ಲೊಂದು ಮಾಡ್ಕೊಂಡಿರ್ತೀರಲ್ಲ, ಆ ಗುರಿಗೆ ನಾನು ಹೋಗ್ತೀನಿ ಅನ್ನುವಾಗನೂ ಇರಬೇಕು, ಮತ್ತು ಅದು ಸಾಧಿಸಿದ ಆದಮೇಲೆ ಕೂಡ ಅದು ಚಾಲ್ತಿಲಿರಬೇಕು. ನಿಂತರು ಅಂದರೆ ನಿಂತು ನೀರಾಗ್ಬಿಡ್ತೀವಿ, ಜಾಗ ಇರೋದಿಲ್ಲ. ಜಗತ್ತಲ್ಲಿ ಹರಿಯುವ ನೀರಿಗೆ ಮಾತ್ರ ಒಂದು ಬೆಲೆ, ಮಾನ್ಯತೆ.
3: ಯಶಸ್ಸಿಗೆ ಪ್ರತಿಭೆ ಮುಖ್ಯವೇ, ಪರಿಶ್ರಮ ಮುಖ್ಯವೇ?
2: ಪರಿಶ್ರಮ 99%, ಅದಿದ್ರೆ ಎಲ್ಲರೂ ಆಗಬಹುದು. ಪರಿಶ್ರಮ ಇದ್ರೆ ಪ್ರತಿಭೆ ಅದೃಷ್ಟ ಅದು ಸ್ವಲ್ಪ ಲಿಮಿಟೆಡ್, ಅದು ಲಿಮಿಟೆಡ್ ಎಡಿಷನ್. ಪರಿಶ್ರಮ ಇದ್ದವ್ರಿಗೆ ಯಾರಿಗೂ ಯಾವತ್ತೂ ಬದುಕು ನಿರಾಸೆ ಮಾಡೋದಿಲ್ಲ. ಇಲ್ಲಲ್ಲ ಅಂದರೆ ಇನ್ನೊಂದು ಕಡೆಗಾದರೂ ನಿಮ್ಮ ಪರಿಶ್ರಮ ಕೈ ಹಿಡಿ. ನೀವು ಯಾವುದೋ ಇದಕ್ಕೆ ತಯಾರಿ ಮಾಡಿದ್ದು ಅಲ್ಲಿ ಕೈ ಹಿಡಿಲಿಲ್ಲ ಅಂದರೂ ಇನ್ನೊಂದು ಕಡೆ ಕೂಡ ಕೈ ಹಿಡಿಯುತ್ತೆ. ಯಾವತ್ತೂ ಪರಿಶ್ರಮಿಗಳು ನಿರಾಸೆ ಮಾಡ್ಕೊಂಡ ಅಥವಾ ಬದುಕಿಂದ ವಿಮುಖರಾದ ಉದಾಹರಣೆ ಇಲ್ಲವೇ ಇಲ್ಲ. ಆ ಪರಿಶ್ರಮ ಯಾವತ್ತೂ ಕೆಲಸ ಮಾಡುತ್ತೆ. ಪ್ರತಿಭೆ ಅದೃಷ್ಟ ಅದು ಸ್ವಲ್ಪ ಲಿಮಿಟೆಡ್ ಮ್ಯಾಟರ್ ಆಗುತ್ತೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಬಟ್ ನನ್ನ ವೈಯಕ್ತಿಕ ಅನುಭವದಲ್ಲಿ ಪರಿಶ್ರಮನೇ ಮೇಲುಗೈ.
3: ಸಮಯ ನಿರ್ವಹಣೆ ಮತ್ತು ಶಿಸ್ತು ಜೀವನದಲ್ಲಿ ಎಷ್ಟು ಮುಖ್ಯ?
2: ತುಂಬಾ ಮುಖ್ಯ. ಈಗ ನೀವೇನು ಹೇಳಿದ್ರಲ್ಲ, ನಾವು ಇಲ್ಲಿವರೆಗೆ ಏನು ಮಾತಾಡಿದ್ದೀವಿ ಅದು ಆಗಬೇಕು ಅಂತ ಅಂದಾಗ ಶಿಸ್ತು ತುಂಬ ಮುಖ್ಯ, ಡಿಸಿಪ್ಲಿನ್ ತುಂಬ ಮುಖ್ಯ. ಅದಿರಲಿಲ್ಲ ಅಂದರೆ ಯಾವುದೂ ಆಗೋದಿಲ್ಲ. ನಾನು ದೊಡ್ಡ ದೊಡ್ಡ ಗುರಿಗಳನ್ನ ಇಟ್ಕೊಂಡು ಬೇಕಾದಂಗೆ ನನಗೆ ಇಷ್ಟ ಬಂದಾಗ ಮಾಡ್ತೀನಿ, ಇಷ್ಟ ಬಂದಾಗ ಆಗುತ್ತೆ, ನಾನು ಯಾವಾಗೋ 8 ಗಂಟೆ ಓದ್ತೀನಿ ಅಥವಾ ಇನ್ಯಾವಾಗೋ ಇನ್ನೊಂದು ಮಾಡ್ತೀನಿ ಅಂದರೆ ಆಗಂಗಿಲ್ಲ. ಅದಕ್ಕೆ ನಿರಂತರತೆ ಮತ್ತು ಕಾಳಜಿ ಇರಬೇಕು, ನಿರಂತರತೆ ಇರಬೇಕು, ಸಿದ್ಧತೆ ಯಾವಾಗೋ. ಅದಕ್ಕೆ ಈಗ 6 ಗಂಟೆಗೆ ಹೇಳ್ತೀನಿ ಅಂತ ಅಂದರೆ ನೀವು 6 ಗಂಟೆಗೆ ಹೇಳುವಂಥದ್ದು ಇರಬೇಕು. 4 ಗಂಟೆಗೆ ಹೇಳ್ತೀನಿ ಅಂದರೆ ನಾನು 6 ಗಂಟೆಗೆ ಎದ್ಬಿಟ್ಟು ಆ 2 ಗಂಟೆ ಅದನ್ನು ನಾನು ನೆಕ್ಸ್ಟ್ ಮಾಡ್ತೀನಿ, ನಾನು ಅದನ್ನು ಈ ಥರ ಕಾಂಪನ್ಸೇಟ್ ಮಾಡ್ತೀನಿ, ಆ ಥರ ನೆಪಗಳು ಇದ್ದರೆ ಖಂಡಿತ ನಾವು ಯಾವ ಗುರಿನೂ ಸಾಧಿಸಕ್ ಆಗೋದಿಲ್ಲ. ಎಷ್ಟು ನಾವು ಮಾಡ್ತೀವಿ ಅಷ್ಟು ವಾಪಸ್ ಕೊಡುತ್ತೆ ಬದುಕು. ನೀವೇನು ಈಗ ರಾಗಿ ಹಾಕಿದ್ರೆ ರಾಗಿ ಬರುತ್ತೆ, ಭತ್ತ ಹಾಕಿದ್ರೆ ಭತ್ತ ಬರುತ್ತೆ. ಹಂಗೆ ನೀವು ಎಷ್ಟು ನಿಮ್ಮ ಪರಿಶ್ರಮ ಅಥವಾ ನಿಮ್ಮ ಏನು ನಿರಂತರತೆನ ಕೊಡ್ತೀರಿ ನಿಮ್ಗೆ ಅಷ್ಟು ಕೊಡುತ್ತೆ. ಆ ನಿಟ್ಟಿನಲ್ಲಿ ಅದಕ್ಕೆ ಬೇರೆ ಶಾರ್ಟ್ ಕಟ್ ಅಂತನೋ ಅಥವಾ ಇನ್ನೊಂದು ಯಾವುದು ಇರಂಗಿಲ್ಲ.
1: ಸ್ನೇಹಿತರೆ, ನೀವು ಕೇಳ್ತಾ ಇದ್ರ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣುಧ್ವನಿ, ಇದು 90.4 ಎಫ್ಎಂ KLE ಕನಸು. ಇದು ವಿಶೇಷ ಸಂದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಬೆಳಗಾವಿ ವಿಭಾಗದ ಪ್ರಾದೇಶಿಕ ಆಯುಕ್ತರಾದ IAS ಶ್ರೀಮತಿ ಜಾನಕಿ KM ಅವರು. ಮೇಡಮ್, ಕಾರ್ಯಕ್ರಮದಲ್ಲಿ ಈಗ ಗ್ರಾಮೀಣ ಹಿನ್ನೆಲೆಯಿಂದ ಬಂದ ಯುವಕರಿಗೆ ನೀವು ನೀಡುವ ವಿಶೇಷ ಸಂದೇಶವೇನು?
2: ಆಕ್ಚುಲಿ ನಾನು ಕೂಡ ಗ್ರಾಮೀಣ ಹಿನ್ನೆಲೆಯಿಂದ ಬಂದವಳಾಗಿ ಹೇಳ್ತೀನಿ. ನಮಗೆ ನಿಜವಾಗ್ಲೂ ಯಾವುದು ನಗರ ಪ್ರದೇಶ ಅಥವಾ ಪಟ್ಟಣ ಪ್ರದೇಶಗಳಲ್ಲಿ ಏನು ಕಲಿತು ಇರ್ತಾರೆ ಮಕ್ಕಳು ಅಥವಾ ಅಲ್ಲಿಂದ ಬಂದಿರ್ತಾರೆ ಅವ್ರಿಗಿಂತ ಹೆಚ್ಚಿನ ಎಕ್ಸ್ಪೋಜರ್ ಇರ್ತದೆ, ಆತ್ಮವಿಶ್ವಾಸ ಇರುತ್ತೆ. ಯಾಕೆಂದರೆ ನಮಗೆ ಯಾರೂ, ನಾನು ಮೊದಲಿಗೆ ಹೇಳಿದೆ, ಡಿಸ್ಕರೇಜ್ ಮಾಡಿರಲ್ಲ. ಹಳ್ಳಿಗಳಲ್ಲಿ ಯಾರೂ ಯಾರನ್ನು ಡಿಸ್ಕರೇಜ್ ಮಾಡಿರೋದಿಲ್ಲ. ನೀವು ಮಾಡ್ತೀಯಾ ಮಾಡು ಅನ್ನುವ ಮನೋಭಾವನೆ ಇರ್ತದೆ. ಮನೆಗಳಲ್ಲಿ ಆಯಿತು, ಹೊರಗಡೆ ಆಯಿತು, ಸ್ಕೂಲ್ಗಳಲ್ಲಾಯಿತು, ಮತ್ತು ಕನ್ನಡ ಮಾಧ್ಯಮದ ಗ್ರಾಮೀಣ ಪ್ರದೇಶದ ಯಾರೇ ನೋಡಿ ಅವ್ರಿಗೆ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿನೇ ಇರುತ್ತೆ. ಭಾಷೆ ಒಂದು ಎಲ್ಲರೂ ಮಾತಾಡ್ತಾರೆ, ಭಾಷೆ ಒಂದು ಅಡ್ಡಿ ಆಗಬಹುದು, ಅದರ ಹೊರತಾಗಿ ಇನ್ಯಾವುದೂ ಇಲ್ಲ. ಆ ಭಾಷೆ ಅಡ್ಡಿಯನ್ನು ಕೂಡ ಮೀರುವಂತಹ ನೂರಾರು ಮಾರ್ಗಗಳಿದ್ದಾವೆ. ಈಗ ಕಲಿತು ಅದನ್ನು ಮೀರಬಹುದು, ಅದು ತುಂಬ ಕಡಿಮೆ ಅವಧಿಯ ಕೆಲಸ, ಅದೊಂದು ದೊಡ್ಡ ಬ್ಯಾರಿಯರ್ ಅಲ್ಲ ನಮ್ಗಳಿಗೆ. ಹಂಗಾಗಿ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಬದುಕಿನ ವ್ಯಾಪಕತೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಈಗ ಯಾರೋ ಮೊನ್ನೆ ಅದನ್ನು ನಾನು ಇದರಲ್ಲೇ ನೋಡಿದಾಗ ಹೇಳ್ತಿದ್ದೆ, ಹಾಲನ್ನ ಎಲ್ಲಿಂದ ಬರುತ್ತೆ ಅಂದರೆ ಪ್ಯಾಕೆಟ್ ಕತ್ತರಿಸಿದ್ರೆ ಹಾಲು ಬರುತ್ತೆ ಅಂತ ಸಿಟಿ ಹುಡುಗರು ಹೇಳ್ತಿದ್ರು ಅಂತ ಹೇಳ್ತಿದ್ರು. ಅಂಥ ಒಂದು ಲಿಮಿಟೆಡ್ ಎಡಿಷನ್ ಅಲ್ಲ ಗ್ರಾಮೀಣ ಪ್ರದೇಶದವರಿಗೆ, ಎಲ್ಲ ರೀತಿಯ ಎಲ್ಲ ವರ್ಗಗಳ ಎಲ್ಲ ವಿಭಾಗದ ಎಲ್ಲ ಕೆಲಸಗಳ, ಕೃಷಿ ಕೆಲಸ ಆಯಿತು, ಕೈ ಕೆಲಸ ಆಯಿತು, ಎಲ್ಲ ವಿಧದ ಇದು ಕೂಡ ಗೊತ್ತಿರುತ್ತೆ. ಆಮೇಲೆ ಸಾಮಾನ್ಯ ಜ್ಞಾನ ಚೆನ್ನಾಗಿರುತ್ತೆ, ಮತ್ತು ಅಡಾಪ್ಟಬಿಲಿಟಿ ಅಪ್ಲಿಕಬಿಲಿಟಿ ಅವ್ರಿಗೆ ನಮಗೆ ಚೆನ್ನಾಗಿರುತ್ತೆ ಗ್ರಾಮೀಣ ಪ್ರದೇಶದವ್ರಿಗೆ. ಹಂಗಾಗಿ ಯಾರೂ ನಾವು ಗ್ರಾಮೀಣ ಪ್ರದೇಶದಿಂದ ಬಂದವರು ಅಥವಾ ಕನ್ನಡ ಮಾಧ್ಯಮದಿಂದ ಬಂದವರು ನಮಗಿದು ಆಗಲ್ಲ ಅಥವಾ ನಮಗಿದು ಬರ್ಡನ್ ಆಗುತ್ತೆ ಅಥವಾ ನಮ್ಮ ಕೈಲಿ ಸಾಧ್ಯ ಇಲ್ಲ ಅಂತ ಒಂದು ನೈತ್ಯಾತ್ಮಕ ಆಲೋಚನೆಗಳಿಗೆ ಹೋಗುವ ಅವಶ್ಯಕತೆ ಇಲ್ಲ. ನೀವು ಅವ್ರ ಮುಂದೆ ಬಂದು ನಿಂತು ಅವ್ರ ಜೊತೆ ಸಂವಾದ ಮಾಡಿದಾಗ ಗೊತ್ತಾಗುತ್ತೆ ನಾವೇ ಮುಂದೆ ಇದ್ದೀವಿ ಅವ್ರಿಗಿಂತ ಅಂತ ನಿಮಗೆ ಖಂಡಿತ ಗೊತ್ತಾಗುತ್ತೆ. ಆದರೆ ನಾವು ಹೋಗದೇ ಹೋದರೆ ನಮ್ಗೆ ಗೊತ್ತೇ ಆಗೋದಿಲ್ಲ, ನಾವು ಅಲ್ಲೇ ಇರ್ತೀವಿ. ಹಾಗಾಗಿ ಯಾವುದೇ ಒಂದು ಬ್ಯಾರಿಯರ್ ಹಾಕೊಳ್ಳಾರ್ದಂಗೆ ನಿಮ್ಮ ಕನಸುಗಳನ್ನ ಅಥವಾ ನಿಮ್ಮ ಗುರಿಗಳನ್ನ ನೀವು ಈಡೇರಿಸ್ಕೊಳ್ಳೋಕ್ಕೆ ನಿಮ್ಮ ವ್ಯಾಪ್ತಿಯಲ್ಲಿ ಏನು ಸಿಗಬಹುದು ಅದೆಲ್ಲವನ್ನು ಕೂಡ. ಈಗಂತೂ ಸೋರ್ಸ್ ಹೇಳದ್ನಲ್ಲ, ಈಗ ಓಪನ್ ಸೋರ್ಸ್ ಇದೆ ನೆಟ್ಟಲ್ಲಿ, ಯೂಟ್ಯೂಬಲ್ಲಿ. ಈಗ ಒಳ್ಳೇದು ಎಷ್ಟಿದೆಯೋ ಕೆಟ್ಟದ್ದು ಅಷ್ಟೇ ಇರುತ್ತೆ. ನಮ್ಮ ಗುರಿಗಳಿಗೆ ಏನು ಬೇಕು ಅದು ಇದೆ ಇದರೊಳಗಡೆ. ಗುರಿಯಿಂದ ವಿಮುಖರಾಗಕ್ಕೆ ಬೇಕಾದ್ದು ಇದೆ, ಗುರಿಯ ಕಡೆಗೆ ಹೋಗೋ ಅಂಥದ್ದು ಇದೆ. ಅದನ್ನು ನೀವು ಗುರಿ ಕಡೆಗೆ ಏನೇನು ಹೋಗಬೇಕು ಅದನ್ನು ನೀವು ಇಟ್ಕೊಳ್ಳಿ, ಮುಂದುವರಿಸಿ, ಮತ್ತು ನಿಮ್ಮ ಗುರುಗಳ ಜೊತೆ ಮಾತಾಡಿ, ನಿಮ್ಮ ಅನುಮಾನಗಳನ್ನ ಪ್ರಶ್ನೆಗಳನ್ನ ಪರಿಹರಿಸ್ಕೊಳ್ಳಿ. ಯಾರು ಮಾತಾಡಬೇಕು, ನಾವು ಸಂವಾದ ಮಾಡಿದರೆ ಮಾತ್ರ ಅವ್ರಿಗೆ ಗೊತ್ತಾಗತ್ತೆ ನನಗೇನು ಬೇಕು ಅಂತ. ಮತ್ತು ಯಾರೂ ಶಿಕ್ಷಕರು ಡಿಸ್ಕರೇಜ್ ಮಾಡಿ ಇಲ್ಲ ಇದು ಬೇಡ, ಇದು ನಂಗೆ ಗೊತ್ತಿಲ್ಲ ಅಥವಾ ಇವನು ಯಾಕೆ ಕೇಳ್ತಾನೆ ಆ ಥರ ಯಾರೂ ಭಾವಿಸಿದ್ದಿಲ್ಲ. ಹಂಗಾಗಿ ನೀವು ಮುಕ್ತವಾಗಿ ನಿಮ್ಮ ಪೋಷಕರು, ನಿಮ್ಮ ಶಿಕ್ಷಕರು ಅವ್ರ ಜೊತೆ ಸಲಹೆನ ಸಂವಹನ ಮಾಡಿದರೆ ಖಂಡಿತ ನಿಮ್ಮನ್ನು ಯಾರೂ ತಡೆಯೋಕ್ಕೆ ಸಾಧ್ಯ ಇಲ್ಲ. ನೋಡಿ, ನೀವು ಯಾವುದೇ ಯಶಸ್ಸಿನ ಒಂದು, ನಾವು ಈಗ ಭೌತಿಕವಾಗಿ ಯಶಸ್ಸು ಅಂತ ಏನೆಲ್ಲ ಅಂತೀವಿ ಅದರಲ್ಲಿ ನೀವು ನೇಮ್ಗಳನ್ನ ನೋಡಿದರೆ, ಅವ್ರ ಹೆಸರುಗಳನ್ನ ನೋಡಿದರೆ ಅವರೆಲ್ಲ ಗ್ರಾಮೀಣ ಹಿನ್ನೆಲೆಯಿಂದ ಬಂದವರೇ ಇರ್ತಾರೆ ಅಲ್ವಾ. ಅವರು ನನಗೆ ಹಂಗಂದ್ಬಿಟ್ಟು ನಗರ ಪ್ರದೇಶದವ್ರಿಗೆ ಏನೂ ಬರಲ್ಲ ಅಂತಲ್ಲ, ಅವರಿಗೆ ಬದುಕಿನ ದೃಷ್ಟಿಕೋನ ಅಥವಾ ಬದುಕಿನ ವ್ಯಾಪ್ತಿ ಕಡಿಮೆ ಸಿಕ್ಕಿರುತ್ತೆ, ನಮಗೆ ಜಾಸ್ತಿ ಸಿಕ್ಕಿರುತ್ತೆ ಅಂತ ಹೇಳ್ತೀನಿ. ನಮ್ಮ ಅಡ್ವಾಂಟೇಜನ್ನು ನಾವು ಎಕ್ಸ್ಪ್ಲೋರ್ ಮಾಡಬೇಕು. ಅದು ಬಿಟ್ಟು ನಮಗಿಲ್ಲ, ಇದು ಇರಲಿಲ್ಲ, ನಾನು ಇಂಗ್ಲೀಷ್ ಮೀಡಿಯಮಲ್ಲಿ ಓದಲಿಲ್ಲ, ನಮ್ಗೆ ಯೂನಿಫಾರ್ಮ್ ಇರಲಿಲ್ಲ, ನಮ್ಗೆ ಟೈ ಇರಲಿಲ್ಲ ಅಥವಾ ನಮಗೇನು ಲ್ಯಾಬ್ ಇರಲಿಲ್ಲ, ನಮ್ಗೆ ಈ ಥರ ಒಂದು ಇದನ್ನು ಹೇಳಿದರೆ ಆ ಒಂದು ಕೊರತೆಗಳು ಯಾರಿಗಿರೋದಿಲ್ಲ, ಎಲ್ಲರಿಗೂ ಇರುತ್ತೆ. ಶ್ರೀಮಂತರಿಗೂ ಇರ್ತದೆ, ಬಡವ್ರಿಗೂ ಇರ್ತದೆ. ನಮಗೆ ನಮ್ಮ ಕೊರತೆಗಳಿರ್ತವೆ, ಅವ್ರಿಗೆ ಅವ್ರ ಕೊರತೆಗಳಿರ್ತವೆ. ಈಗ ಶ್ರೀಮಂತರ ಮನೆ ಮಗು ಕೊರತೆ ಇಲ್ಲ ಅಂತ ಹೇಳೋಕ್ಕಾಗತ್ತಾ, ಸಾಧ್ಯನಾ? ಅವ್ರಿಗಿರ್ಬೋದು ಏನೋ, ನಿಮ್ಮ ಪೆನ್ನು ಪುಸ್ತಕ ಕಾರು ಬಂಗ್ಲೆ ಇರಬಹುದು, ಆದರೆ ಅವ್ರಿಗೆ ಮಾನಸಿಕವಾಗಿ ಇನ್ನೇನೋ ಒಂದು ಕೊರತೆ ಇರ್ಬೋದು, ಅದನ್ನು ಯಾರೂ ತುಂಬಕ್ಕಾಗೋದಿಲ್ಲ. ಇದು ಅಂದರೆ ನಾವು ಸಮಾಜದಲ್ಲಿ ಮುಕ್ತವಾಗಿರ್ತೀವಿ ಗ್ರಾಮೀಣ ಪ್ರದೇಶದಲ್ಲಿ. ನೀವು ಹೋಗಿ ಬೆಳಗ್ಗೆ ಎದ್ದು ಇಷ್ಟೇ ಸ್ಕೂಲ್ಗೆ ಬಸ್ ಹತ್ತಿ, ಮತ್ತು ನೀವು ಅಲ್ಲಿ ಇಳಿದು ಮತ್ತೆ ಬಸ್ ಹತ್ತಿ ಮತ್ತೆ ಇಲ್ಲಿಗೆ ಬರಿ, ಆ ಸಂದರ್ಭ ಇರೋದೇ ಇಲ್ಲ ಇಲ್ಲಿ. ನೀವು ಸ್ಕೂಲಿಂದ ಮನೆಗೆ ಬರೋವಷ್ಟೊತ್ತಿಗೆ 100 ಜನ ಮಾತಾಡ್ಸಿರ್ತೀರ, ಕಮ್ಯುನಿಕೇಷನ್ ಇರ್ತದೆ, ಏನಾಗ್ತಿದೆ ಆ ಕಡೆ ಈ ಕಡೆ ಅಂತ ಗೊತ್ತಿರುತ್ತೆ. ಅದು ಒಂದು ಅಧ್ಯಯನನೇ, ನಾವು ಅದನ್ನು ಡೀಪಾಗಿ ಹೋಗ್ಬೇಕಷ್ಟೇ. ಸುಮ್ಮನೆ ಹೋದ ಪುಟ್ಟ ಬಂದದ ಪುಟ್ಟ ಏನಾಗ್ತಿದೆ ಈ ಒಂದು 365 ದಿನದಲ್ಲಿ ಅಲ್ಲಿ ಏನು ಬೆಳೆ ಬೆಳೀತಿದ್ದಾರೆ, ನಾವು ಹೋಗುವಾಗ ಆ ಕಡೆ ಈ ಕಡೆ ನೀರಿದೆಯಾ ಇಲ್ವಾ, ಯಾರು ಏನು ಕೆಲಸ ಮಾಡ್ತಿದ್ದಾರೆ, ಹೆಣ್ಮಕ್ಳು ಎಷ್ಟು ಜನ ಬರ್ತಾರೆ ಅಲ್ಲಿ, ಕೃಷಿಕರಲ್ಲಿ ಹೆಣ್ಮಕ್ಳು ಇರ್ತಾರೆ ಗಂಡ್ಮಕ್ಳು ಇರ್ತಾರೆ, ಅವ್ರದ್ದು ಮಾರ್ನಿಂಗು ಈವ್ನಿಂಗು ಏನು ಮಾಡ್ತಾರೆ, ಈ ಥರದ್ದು ಎಷ್ಟೊಂದು ಸಿಲೆಬಸ್ ಇರುತ್ತೆ ಇವರಿಗೆ. ಅಲ್ಲಿ ಸಿಲೆಬಸ್ ವೆರಿ ಲಿಮಿಟೆಡ್, ಅಕಾಡೆಮಿಕ್ ಸಿಲೆಬಸ್ಸು ಮತ್ತು ಬಸ್ಸು ಮತ್ತು ಅವ್ರ ಮನೆ ಬಿಟ್ಟರೆ ಇನ್ನೂ ಗೊತ್ತಿರೋದಿಲ್ಲ. ಹಂಗಾಗಿ ನಿಮಗೆ ದೊರೆತ ಅವಕಾಶವನ್ನು ನೀವು ಎಕ್ಸ್ಪ್ಲೋರ್ ಮಾಡಿದ್ರೆ ಖಂಡಿತ ನಿಮ್ಮ ಗುರಿ ನಿಮ್ಮ ಕನಸುಗಳನ್ನ ಮುಟ್ಟಕ್ಕೆ ಸಾಧ್ಯ ಆಗುತ್ತೆ. ದೊಡ್ಡ ಗುರಿಗಳು ದೊಡ್ಡ ಕನಸುಗಳನ್ನ ನೀವು ಕಾಣ್ಬೋದು ಮತ್ತು ಅದನ್ನು ನಿಮ್ಮ ಪರಿಶ್ರಮದಿಂದ ಕೈಗೆ ಎಟಕಿಸ್ಕೋಬಹುದು ಅನ್ನೋದು ನನ್ನ ಅಭಿಪ್ರಾಯ.
3: ಉತ್ತಮ.
0: ಸ್ನೇಹಿತರೆ, ಇಂದಿನ ನಮ್ಮ ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಂತಹ ಅತಿಥಿಗಳು ಬೆಳಗಾವಿ ವಿಭಾಗದ ಪ್ರಾದೇಶಿಕ ಆಯುಕ್ತರಾದ ಶ್ರೀಮತಿ ಜಾನಕಿ ಕೆಎಂ ಐಎಎಸ್ ಅವರು. ಇವರನ್ನ ಸಂದರ್ಶಿಸಿದವರು ಮಂಜುನಾಥ್ ಪೈ. ಈ ಕಾರ್ಯಕ್ರಮದ ಮುಂದುವರೆದ ಭಾಗವನ್ನು ಮುಂದಿನ ಸಂಚಿಕೆಯಲ್ಲಿ ಕೇಳೋಣ ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇವೆ. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ, ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮಸ್ಕಾರ.
4: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
5: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
4: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
5: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
4: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831 2486 286.

ನಮಸ್ಕಾರ, ಇದು ವೇಣುಧ್ವನಿ 90.4 FM KLE ಕನಸು ಬೆಳಕಾವ್ಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಈಗ ಪ್ರಸಾರವಾಗಲಿದೆ KLE ಚಿತ್ರಮಾಲಾ, ಮಧುರವಾದ ಗೀತೆಗಳ ಕಾರ್ಯಕ್ರಮ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಕಾರ್ಯಕ್ರಮದ ಮೊದಲನೇ ಗೀತೆ ಓಪನ್ ಹೇರು ಬಿಟ್ಕೊಂಡು, ಗಾಯಕರು ವಿಜಯ್ ಪ್ರಕಾಶ್, ಚಿತ್ರ ಅಧ್ಯಕ್ಷ. ಹಾಡನ್ನ ಕೇಳಿ ಆನಂದಿಸಿ.

ಎಎಲ್ಇ ಚಿತ್ರಮಾಲಾ ಕಾರ್ಯಕ್ರಮದ ಮುಂದಿನ ಗೀತೆ ಕರುನಾಡೆ. ಚಿತ್ರ ಮಲ್ಲ, ಗಾಯಕರು ಎಲ್ಎನ್ ಶಾಸ್ತ್ರಿ, ಸಾಹಿತ್ಯ ವಿ ರವಿಚಂದ್ರನ್ ಹಾಗೂ ಸಂಗೀತ ನಿರ್ದೇಶಕರು ವಿ ರವಿಚಂದ್ರನ್. ಹಾಡನ್ನು ಕೇಳಿ ಆ

ಮಧುರವಾದ ಗೀತೆಗಳ ಕಾರ್ಯಕ್ರಮ KLE ಚಿತ್ರಮಾಲಾ. ಕಾರ್ಯಕ್ರಮದ ಮುಂದಿನ ಗೀತೆ ಕುಣಿದು ಕುಣಿದು ಬಾರೆ, ಚಿತ್ರ ಮುಂಗಾರು ಮಳೆ. ಸಂಗೀತ ನಿರ್ದೇಶಕರು ಮನೋಮೂರ್ತಿ, ಗಾಯಕರು ಉದಿತ್ ನಾರಾಯಣ್ ಹಾಗೂ ಸುನಿಧಿ ಚೌಹಾನ್, ಸಾಹಿತ್ಯ ಜಯಂತ್ ಕಾಯ್ಕಿಣಿ. ಹಾಡನ್ನ ಕೇಳಿ ಆನಂದಿಸಿ.

ನೀವು ಕೇಳ್ತಾ ಇದ್ದೀರಾ ಬೆಳ್ಕಾವ್ಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ವೇಣುಧ್ವನಿ 90.4 ಎಫ್ಎಂ KLE ಕನಸು. ಇದು ಮಧುರವಾದ ಗೀತೆಗಳ ಕಾರ್ಯಕ್ರಮ KLE ಚಿತ್ರಮಾಲಾ. ಮುಂದಿನ ಗೀತೆ ತಂಗಾಳಿಯಲ್ಲಿ ನಾನು. ಗಾಯಕರು ಎಸ್ ಜಾನಕಿ, ಸಂಗೀತ ನಿರ್ದೇಶಕರು ಇಳೆಯರಾಜ, ಸಾಹಿತ್ಯ ಜಿ ಉದಯ್ ಶಂಕರ್. ಹಾಡನ್ನ ಕೇಳಿ ಆನಂದಿಸ.

ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಮಧುರವಾದ ಗೀತೆಗಳ ಕಾರ್ಯಕ್ರಮ KLE ಚಿತ್ರಮಾಲಾ. ಮುಂದಿನ ಗೀತೆ ಎಡವಟ್ಟಾಯ್ತು. ಗಾಯಕರು ಪುನೀತ್ ರಾಜ್ಕುಮಾರ್ ಹಾಗೂ ಪ್ರಿಯಾ ಹೇಮೇಶ್, ಸಂಗೀತ ನಿರ್ದೇಶಕರು ಬಿ ಹರಿಕೃಷ್ಣ, ಸಾಹಿತ್ಯ ಜಯಂತ್ ಕಾಯ್ಕಿಣಿ ಹಾಗೂ ಯೋಗರಾಜ್ ಭಟ್. ಹಾಡನ್ನ ಕೇಳಿ ಆನಂದಿಸಿ.

ಇದುವರೆಗೂ ಕೇಳಿದ್ರಿ KLE ಚಿತ್ರಮಾಲಾ ಕಾರ್ಯಕ್ರಮ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ 90.4 FM KLE ಕನಸು. ನಮಸ್ಕಾರ.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರ ಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮ್ಮ ಇಂದಿನ ಮಹಿಳಾ ವೇದಿಕೆ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ. ನಾನು ಅನುಪಮಾ. ಮಹಿಳೆಯ ಕನಸು, ಅವಳ ನಲಿವು, ಅವಳ ಸಂತೋಷ, ಅವಳ ಆಸಕ್ತಿಗೆ ಗರಿ ನೀಡುವ ಕಾರ್ಯಕ್ರಮವಿದು ಮಹಿಳಾ ವೇದಿಕೆ. ಇಂದಿನ ನಮ್ಮ ಕಾರ್ಯಕ್ರಮದ ಅತಿಥಿಗಳು ಸಾಹಿತ್ಯ, ಸಮಾಜ ಸೇವೆ ಮತ್ತು ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ತಮ್ಮದೇ ಆದ ಛಾಪನ್ನ ಮೂಡಿಸಿರುವ ಪ್ರತಿಮುಖ ಪ್ರತಿಭೆ ಕವಿತ್ರಿ, ಕತೆಗಾರ್ತಿ, ಲೇಖಕಿ ಶ್ರೀಮತಿ ಪ್ರಭಾ ಅಶೋಕ್ ಪಾಟೀಲ್ ಅವರು. ಮೇಡಮ್, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರ ಮೇಡಮ್ ಅನುಪಮ ಅವರೇ.
0: ಮೊದಲಿಗೆ ಮೇಡಮ್, ತಮ್ಮ ಬಾಲ್ಯ, ಈಗ ತಮ್ಮ ವ್ಯಕ್ತಿತ್ವವನ್ನ ರೂಪಿಸುವಲ್ಲಿ ಆ ದಿನಗಳನ್ನ ನೆನೆದಾದ್ರೆ ಆ ಒಂದು ಬಾಲ್ಯ ಏನೆಲ್ಲ ನೆನಪಿಗೆ ಬರುತ್ತೆ ಮೇಡಮ್ ತಮ್ಗೆ?
1: ಬಾಲ್ಯದಲ್ಲಿ ನಾವು ಹುಟ್ಟಿ ಬೆಳೆದಿದ್ದೆಲ್ಲ ಯಲ್ಲಮ್ಮನಗುಡ್ಡದ ಹತ್ರ ಸವದತ್ತಿ ಇರಲಿ ನಮ್ದು ಊರು. ನಮ್ಮ ತಂದೆಯವರು ಶಿಕ್ಷಕರಾಗಿದ್ರು. ಅವರು ವಿಜ್ಞಾನ ಮತ್ತು ಗಣಿತವನ್ನ ಬೋಧನೆಯನ್ನು ಮಾಡ್ತಾ ಇದ್ರು. ಅಗ್ದಿ ಸುಸಲಿತವಾಗಿ ಅವರೆಲ್ಲ ಹೇಳ್ತಿದ್ರು. ಆಮೇಲೆ ಮನೆಯಲ್ಲಿ ಹೆಂಗ್ ವಾತಾವರಣ ಇತ್ತಂದ್ರೆ, ಎಲ್ಲ ನಾವು 4 ಜನ ಮಕ್ಕಳು ನಮ್ಮ ತಂದೆ ತಾಯಿಗೆ, ಅದರ ಜೊತೆಗೆ ರಿಲೇಷನ್ಸ್ ಮಕ್ಕಳು 4-5 ಮಂದಿ, ಮತ್ತಾರೋ ಎಲ್ಲಾರನ್ನು ಇಟ್ಕೊಂಡು ಓದಿಸುವ ಒಂದು ಶಿಕ್ಷಣದ ದಾಸೋಹ ನಮ್ಮ ಮನೆಯಲ್ಲಿ ನಡೀತಿದ್ರು. ಅವರ ತಕ್ಕ ಹಾಗೆ ನಮ್ಮ ತಾಯಿಯವರು ಕೂಡ ಮನೆಯಲ್ಲಿ ಅವರಿಗೆ ಸಹಕಾರ ಎಲ್ಲವನ್ನು ನೀಡ್ತಾ ಇದ್ರು. ಹೀಗಾಗಿ ಕೂಡು ಕುಟುಂಬದಲ್ಲಿ ಬೆಳೆದಿದ್ರಿಂದ ನನಗೆ ಎಲ್ಲಾ ಸಂಬಂಧಗಳ ಅರಿವು ಇದು ಎಲ್ಲ ಜ್ಞಾನ ಒಂದು ದೊರಕಿತು. ಆದ್ರೆ ನಮ್ಮ ತಂದೆಯವರು ಸ್ವಲ್ಪ ಹಾಡಿನ ಬಗ್ಗೆ ಒಲವು ಬಹಳ, ರೇಡ್ವೆ ಕೇಳೋದು ಇದು ಆತರ, ಹಿಂಗಾಗಿ ಅದು ನನ್ನಲ್ಲಿ ಸುಪ್ತವಾಗಿತ್ತು ಅಂತ ಅನಿಸ್ತಾ ಇದೆ. ಅದು ಈಗ ಬೆಳಕಿಗೆ ಬಂತು ಅಂತ ನನ್ನ ಭಾವನೆ. ಆಮೇಲೆ ನಾವು ರಜೆಯಲ್ಲೆಲ್ಲ ನಮ್ಮ ಹಳ್ಳಿಗೆ ಹೋಗ್ತಾ ಇದ್ವಿ ನಮ್ಮ ತಾಯಿ ಮನೆಗೆ. ಅಲ್ಲಿ ನಮ್ಮ ಸೋದರ ಮಾವನವರು ತುಂಬಾ ಕಾದಂಬರಿ, ಇದು ಒಂದು ಅವ್ರದ್ದು ಲೈಬ್ರರಿ ತರನೇ ಇತ್ತು. ಅದು ಓದೋದೊಂದು ಹವ್ಯಾಸ ಬಹಳ ನನಗೆ ಮೊದಲಿಂದನು. ಆಮೇಲೆ ಸುಧಾ, ತರಂಗ, ಪ್ರಜಾ ಇವೆಲ್ಲ ಪತ್ರಿಕೆಗಳು ಬರ್ತಿತ್ತಲ್ಲ, ಅವನ್ನೆಲ್ಲ ಡೈಲಿ ಓದೋದೊಂದು ಹವ್ಯಾಸ. ಆಮೇಲೆ ಸ್ಟಡಿ ಮಾಡುವಾಗ ಸದ್ಯಕ್ಕೆ ಒಳಗೆ ಕಾದಂಬರಿಗಳನ್ನ ಇಟ್ಕೊಂಡು ಹೇಗೆ ಬೈತಾರಂತೇಳಿ ನಡುಕಿಟ್ಕೊಂಡು ಒಂದು ಕಾದಂಬರಿ ಮುಗಿಸ್ಮಟ್ಟ ಎಂಡ್ ಮಟ್ಟ ಓದೇ ಮಲಗೋದು. ಆ ಥರ ರಾತ್ರಿ ಆಯಿತು, ಇದಾಯ್ತು. ಅಲ್ಲಿ ಹೋದಾಗ ಅಲ್ಲಿ SL ಭೈರಪ್ಪನವರು ಮತ್ತು ಸಾಯಿ ಸುರ್ತೆ, ಉಷಾ ನವರತ್ನರಾಮು, ಈ ಥರ ದೊಡ್ಡ ದೊಡ್ಡ ಲೇಖಕರು ಎಲ್ಲ ನನಗೆ ಪುಸ್ತಕಗಳನ್ನ ಓದೋದು. ಒಂದು ಅಲ್ಲಿ ಲಿಂಗದಾಳ್ ಅಂತ ಗ್ರಾಮ ನಮ್ಮ ತಾಯಿಯವ್ರದ್ದು, ಅಲ್ಲಿ ನನಗೆ ದೊರಕಿತು. ಹೀಗಾಗಿ ಅದು ಒಂದು ತಲೆಯಲ್ಲಿ ಹಾಗೂ ಏನು ನಾನು ಬರಿಬೇಕಿಲ್ಲ ಇವ್ರ ತರ ಅಂತ ನನಗೆ ತುಳಿತ ಆಗ್ತಾ ಇತ್ತು. ಹಾಗೆ ಏನೇನೋ ಗೀಚಿ ಸರಿ ಅನಿಸ್ತಾ ಇದ್ದಿಲ್ಲ, ಹರಿದೋಗಿತಾ ಇದ್ದೆ, ಯಾರಿಗೆ ತೋರಿಸ್ಬೇಕು ಏನು, ಅಷ್ಟು ಫ್ರೀನೆಸ್ ಇದ್ದಿದ್ದಿಲ್ಲ ನನ್ನ ಹತ್ರ. ಒಂಥರ ಮುಗ್ಧ ಭಾವನೆ ಇತ್ತು. ಆದ್ರೆ ಈಗ ಸ್ವಲ್ಪ ನಾನು ಸಮಾಜಮುಖಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದೀನಿ.
0: ಮೇಡಮ್, ಇವಾಗ ತಮ್ಗೆ ಬಾಲ್ಯದಲ್ಲಿಯೇ ಒಂದು ಸಾಹಿತ್ಯದ ಒಲವು ಬಂತು ಅಂತ ಹೇಳಿದ್ರಿ, ಹಾಗಿದ್ರೆ ತಮ್ಗೆ ಪ್ರೇರಣೆ ಯಾರು ಅಂತ ಮೇಡಮ್? ಇವಾಗ ತಮ್ಮ ಒಂದು ಲೇಖಕಿಗೆ ಜೀವ ತುಂಬಿದ ವ್ಯಕ್ತಿ ಅಂತ ಇರ್ತಾರಲ್ಲ, ಯಾರು ಅಂತ, ಪ್ರೇರಣೆ ಏನು?
1: ಅದು ಮೊದಲಲ್ಲೇ ಸುಪ್ತವಾಗಿತ್ತು. ನಾನು 2017 ಮತ್ತು 2018 ಲಿಂಗಾಯತ ಮಹಿಳಾ ಸಮಾಜಕ್ಕೆ ಮೊದಲಿಂದನೂ 2 ವರ್ಷದಿಂದನೂ ನಾನು ಒಮ್ಮೆ ಹಾಗೆ ಕಮಿಟಿಯಲ್ಲಿ ಹೋದೆ, ಆಮೇಲೆ ಒಮ್ಮೆ ಖಜಾಂಚಿಯಾಗಿ ಹೋದೆ, 3rd ಟೈಮ್ ನಾನು ಕಾರ್ಯದರ್ಶಿಯಾಗಿ ಕೆಲಸ ಮಾಡುವಂತ ಒಂದು ಅವಕಾಶ ನನಗೆ ಅಲ್ದರು. ಅವಾಗ ನನಗೆ ಅಲ್ಲಿ ಕಾರ್ಯಕ್ರಮಗಳನ್ನ ನಿರೂಪಣೆ ಮಾಡ್ತಾ ಮಾಡ್ತಾ ಏನೋ ಒಂದು ಚೆನ್ನಾಗಿ ಮಾಡಬೇಕು, ನಾನು ಎಲ್ಲರ ಜೊತೆ ಎಲ್ಲರಿಗಿಂತ ಒಂದು ಸ್ವಲ್ಪ ಇದಾಗಬೇಕು ಅಂತ ಸ್ಟೇಜ್ ಕರೆಜ್ ಬರ್ತಾ ಹೊಸಾಯ್ತು. ಆಗ ನಾನು ಓದೋದು ಇದು ಪಾಯಿಂಟ್ಸ್ ತಕೊಳ್ಳೋದು ಬರೆಯೋದು ಮಾಡ್ತಾ ಇದ್ದೆ. ಅವಾಗೇನು ಕಾವ್ಯ ರೂಪವಾಗಿ ಬರೀತಾ ನಿರೂಪಣೆಗಳನ್ನ ಮಾಡ್ತಾ ಹೋದೆ. ಅವಾಗ ಒಂದ್ಸರಿ ಅಕ್ಕ ಮಹಾದೇವಿ ಜಯಂತಿ ಅಂತ ಜೋರು ಗ್ರ್ಯಾಂಡ್ ಆಗಿ ಮಾಡ್ತಾ ಇದ್ರು ನಮ್ಮ ಲಿಂಗಾಯತ್ ಮೇಳಾ ಸಮಸ್ಯೆಯಲ್ಲಿ. ಅವಾಗ ಇವರು ವಿಜಯಲಕ್ಷ್ಮಿ ಬಾಳೆಕುಂದ್ರಿ ಅವ್ರು ಬಂದಿದ್ರು. ವಿಜಯಲಕ್ಷ್ಮಿ ಬಾಳೆಕುಂದ್ರಿ ಅವ್ರು ಬಂದಾಗ ಅವರು ತುಂಬಾ ಫೇಮಸ್ ಇದೆಲ್ಲ ಲೇಖಕಿ, ಹೀಗಾಗಿ ಅವರು ಅವ್ರನ್ನೆಲ್ಲ ವರ್ಣನೆ ಮಾಡಿ ನಾನೊಂದು ಕವನ ರೂಪದಲ್ಲಿ ಅವ್ರನ್ನ ಅವತ್ತು ವೆಲ್ಕಮ್ ಮಾಡಿಕೊಂಡೆ. ಮಾಡಿಕೊಂಡು ಎಲ್ಲ ಇದನ್ನ ಮಾಡಿದ್ರೆ ಏನಮ್ಮ ನೀನು ಲೇಖಕಿ ಇದೆಯಾ, ಬಹಳ ಚಂದ ಓದಿದೆ ಅಂತ ಅವರು ನನಗೆ ತುಂಬಾ ಅಪ್ರಿಷಿಯೇಟ್ ಮಾಡಿದ್ರು. ಅವಾಗ ನಾನಂದೆ, ಮೇಡಮ್ ನನಗೀಗ 45 ಏಜು ಮತ್ತು ಬರೆಯಕ್ಕೆ ನಡೆಯುತ್ತಾ ಈ ಟೈಮ್ದಲ್ಲಿ ಅಂತ ಕೇಳಿದೆ. ಅವಾಗ ಅವರಂದ್ರೆ ಇಲ್ಲ, ನೀ ಯಾವಾಗ ನಾನು ಎಲ್ಲ ಚಾಲೂ ಮಾಡಿತು 42ರ ಮುಂದೆನಮ್ಮ, ಆಮೇಲೂ ನೀ ಸಾಹಿತ್ಯವನ್ನು ರಚಿಸಬಹುದು ಅಂತ ಹೇಳಿದ್ರು. ಅದಕ್ಕಾಗಿ ನಾನು ಹೌದಲ್ಲ ನಾನು ಬರಿಬೇಕು ಅಂತ ಅನ್ಕೊಂಡು ಅವಾಗಿಂದ ಸಣ್ಣ ಪುಟ್ಟ ಕವನಗಳನ್ನೆಲ್ಲ ಬರೆಯೋದು, ವಾಟ್ಸಪ್ ಗ್ರೂಪ್ದಲ್ಲೆಲ್ಲ ಹಾಕೋದು, ಗೆಳತಿಯರು ಎಲ್ಲರೂ ಮೆಚ್ಚುಗೆ ಬರ್ತಾ ಇತ್ತು, ತುಂಬಾ ಚೆನ್ನಾಗಿ ಬರ್ತೀಯ, ತುಂಬಾ ಚೆನ್ನಾಗಿ ಬರ್ತೀಯ ಅಂತ. ಆಮೇಲೆ ಇವರು ಶೈಲಜಾ ಬಿಂಗೆಯವರು, ಆಮೇಲೆ ಅಲ್ಲೆಲ್ಲ ಸೇರಿದವರು ಹಿರಿಯರೆಲ್ಲ ನನಗೇನಂದ್ರು, ನೀನು ಲೇಖಕಿಯರ ಸಂಘ ಅಂತ ಇದೆ ಇಲ್ಲಿ ಸೇರ್ಕೋ, ಆಶಾ ಕಡ್ಪಟ್ಟಿ ಅವರ ಅಲ್ಲಿ ನಾನು ಜ್ಯೋತಿ ಬಾದಾಮಿ ಅವರ ಅಧ್ಯಕ್ಷತೆಯಲ್ಲಿದ್ದಾಗ ಅಲ್ಲಿ ಸೇರ್ಕೊಂಡೆ. ಅಲ್ಲಿ ನನಗೆ ಇನ್ನೂ ಹೆಚ್ಚಿನ ಒಂದು ಎಲ್ಲರದು ಓದೋದು, ಕವನಗಳು ಸ್ಪರ್ಧೆಯಲ್ಲಿ ಭಾಗವಹಿಸೋದು ಚುಟುಕು, ಹೀಗಾಗಿ ಅಲ್ಲೂ ಬಹಳ ನನಗೆ ಇದು ಸಹಕಾರ ಸಿಕ್ತು. ಆಮೇಲೆ ಗುರುದೇವಿ ಹುಲೆಪ್ಪನವ್ರ ಮಠ ಮೇಡಮ್ ಅವರು ನಮ್ಗೆ ಕಲಿಸಿದ ಗುರುಗಳು ಹೌದು, ಮತ್ತೆ ನನಗೆ ಸಾಹಿತ್ಯಕ್ಕೆ ಒಲವನ್ನು ಹುಟ್ಟು ಹಾಕಿದವರು ಅವರು ಒಬ್ರು. ಇಲ್ಲ ನೀನು ಬರೀ ಎಲ್ಲ ಚೆನ್ನಾಗಿದೆ, ಪುಸ್ತಕದಲ್ಲಿ ಪ್ರಕಟ ಪ್ರಕಟಿಸು ಅಂತ ಫಸ್ಟ್ ಹೇಳಿದವ್ರೆ ಅವರು. ಒಂದು ಬುಕ್ ಮಾಡೋ ಪ್ರಭಾನಿ ಎಲ್ಲ ಯಾಕೆ ಹಿಂಗೆ ಬರ್ಬಾರ್ದು, ಅವ್ರಿಗೆ ತೋರಿಸಿದೆ ನಾ ಒಂದು ಸ್ವಲ್ಪ ಇದೆಲ್ಲ ಇತ್ತು. ನಂಗೆ ಬಿ ಎ ಸಮುದಾಯಲ್ಲೇ ಅವರು ನನಗೆ ಇಂಗ್ಲೀಷ್ ಶಿಕ್ಷಕಿಯಾಗಿದ್ರು. ಆಮೇಲೆ ಇಲ್ಲಿ ಬಂದಮೇಲೆ ಇಲ್ಲೇ ನಮ್ಮ ಮನೆ ಹತ್ತಿರದಲ್ಲೇ ಅವ್ರದ್ದು ಮನೆ ಆಯಿತು. ಹಿಂಗಾಗಿ ಮೇಲಿನ ಮೇಲೆ ಹೋಗೋದು, ಈ ಸಾಹಿತ್ಯದ ಬಗ್ಗೆ ಮಾತಾಡೋದು, ಇಲ್ಲ ಈ ಥರ ಬರಿ ಆ ಥರ ಬರಿ ಕತೆಗಳನ್ನು ಬರಿ ಅಂತ ಅವರು ಪ್ರೇರಣೆಗಳನ್ನ ಬರೆದದ್ದನ್ನು ತೋರಿಸ್ತಾ ಇದ್ದೆ ನಾನು. ಆಮೇಲೆ ಸಣ್ಣ ಸಣ್ಣ ಎಲ್ಲ ಪ್ರಕಟವಾದದ್ದು ನಾವು ಲೋಕದರ್ಶನ ಹೀಗೆಲ್ಲ ಕಳಿಸ್ತಾ ಇದ್ದೆ. ಅವರು ಪ್ರಕಟಣೆ ಮಾಡಿದ್ರೆ ಅಲ್ಲಿ ಅದನ್ನೆಲ್ಲ ಜನರ ಮೆಚ್ಚುಗೆ. ಆಮೇಲೆ ಒಬ್ಬೊಬ್ಬರು ಫೋನ್ ಮಾಡಿ ಹೇಳ್ತಾ ಇದ್ರು, ಏ ಮೇಡಮ್ ನಿಮ್ದು ಭಾಳ ಚಂದ ಬರೆದಿರಲ್ರಿ, ಇದ್ರ ಬಗ್ಗೆ ಬರೆದಿರಿ, ಒಂದು ದೋಸೆ ಬಗ್ಗೆ ಬರದೆ, ಒಮ್ಮೆ ಬಳೆ ಬಗ್ಗೆ, ಹಿಂಗೆ ಲೇಖನಗಳನ್ನ ಸುದೇಕ್ ಬರದೆ. ಅವು ಎಲ್ಲ ಬಹಳ ಎಲ್ಲರಿಗೂ ಮೆಚ್ಚುಗೆಯನ್ನು ಗಳಿಸ್ತಾ ಇತ್ತು. ಹೀಗಾಗಿ ನನಗೆ ಇನ್ನೂ ಬರಿಬೇಕು ಬರಿಬೇಕು ಅಂಬಲ ಹೆಚ್ಚಾಗ್ತಾ ಹೋಯ್ತು.
0: ಅಂದ್ರೆ ಬಾಲ್ಯದಲ್ಲಿಯೇ ಹುಟ್ಟಿದಂತ ಒಂದು ಸಾಹಿತ್ಯ ಆಸಕ್ತಿ 4 ದಶಕಗಳ ನಂತರ ಅದಕ್ಕೆ ಒಂದು ಹುಟ್ಟು ಮರು ಹುಟ್ಟು ಬಂತು ಅಂತ ಹೇಳ್ಬೋದು. ಮೇಡಮ್, ಈಗ ತಮ್ಮ ಒಂದು ಮೊದಲ ಕೃತಿ ಹೂಬನ ಅದು ಓದುಗರ ಕೈ ಸೇರಿದಾಗ ಆ ದಿನ ತಮ್ಗೆ ಹೇಗನ್ನಿಸ್ತು ಅಂತ, ಯಾಕಂದ್ರೆ ಒಬ್ಬ ಲೇಖಕರಾಗಿ ತಮ್ಮ ಜೀವನದಲ್ಲಿ ಅದು ಒಂದು ಎಷ್ಟು ಒಂದು ಮಹತ್ವದ ದಿನವಾಗಿತ್ತು ಅಂತ ತಮ್ಗೆ?
1: ತುಂಬಾ ಖುಷಿ ಆಯ್ತು. ಅದು ಬುಕ್ ಬಂದ ದಿವಸ ನಾನು ಅಲ್ಲಿ ಹೋಗಿ ಕುತ್ಕೊಳ್ಳೋದು, ಅಲ್ಲಿ ಟೈಪಿಂಗ್ ನೋಡೋದು, ಅದು ಮುಖಪಟ ಯಾವ ತರ ಮಾಡ್ಬೇಕು. ಅದು ಮೇಡಮ್ ಅವ್ರನ್ನೇ ಸಹಾಯನ ತಗೊಂಡೆ ನಾನು ಅವಾಗ, ಇಲ್ಲಿಗೆ ಎಲ್ಲ ಪಳಗಿದವ್ರ ಹತ್ರ ಎಲ್ಲ ಮಾತಾಡಿ ಯಾವ ತರ ಮಾಡ್ಬೇಕು ಏನು ಅಂತ. ಅದು ಇಂಪ್ರೆಷನ್ ಅಂತ ಇಲ್ಲೇ ಬೆಳಗಾವಿ ಅಲ್ಲಿ ಹೋಗಿ ಎಲ್ಲ ಡೈಲಿ ಅಲ್ಲಿ ಹೋಗಿ ಅವನ್ನೆಲ್ಲ ಇದನ್ ಮಾಡಿ ಬರ್ತಾ ಇದ್ದೆ. ಆಮೇಲೆ ಅದು ಕೈ ಸೇರಿದ್ಮೇಲೆ ಇವರು ಜರಗಿನಹಳ್ಳಿ ಶಿವಶಂಕರ್ ಅವರು ದೊಡ್ಡ ಸಾಹಿತಿ ಅವರು, ಅವರು ಅಚಾನಕ್ ಆಗಿ ಬೆಳಗಾವಿಗೆ ಬಂದಿದ್ರು ಯಾವುದೋ ಒಂದು ವಚನ ಸಾಹಿತ್ಯ ಸಮ್ಮೇಳನಕ್ಕೆ. ಅವರು ನನಗೆ ದೊರೆತರು ಬಿಡುಗಡೆ ಟೈಮ್ಗೆ. ಇಲ್ಲೇ ಲಿಂಗಾಯತ್ ಕೋಣದಲ್ಲಿ ಅದನ್ನು ನಾನು ಅದ್ದೂರಿಯಾಗಿ ಬಿಡುಗಡೆಯನ್ನು ಮಾಡಿದೆ.
0: ಮೇಡಮ್, ಇನ್ನು ತಮ್ಮ ಅಮ್ಮನ ಮಡಿಲು ಈ ಶೀರ್ಷಿಕೆನೇ ತುಂಬಾ ಒಂದು ಭಾವನಾತ್ಮಕವಾಗಿದೆ. ಈ ಒಂದು ಕವನ ಸಂಕಲನದ ಹಿಂದಿರುವ ಭಾವನೆಗಳೇನು ಅಂದ್ರೆ, ತಾಯಿಯ ಕುರಿತು ತಮ್ಮ ಮನಸ್ಸಿನ ಮಾತುಗಳನ್ನ ಅಲ್ಲಿ ಕವನವಾಗಿ ಮಾಡ್ತಾ ಹೋಗಿದ್ದೀರಾ ಹೇಗೆ ಅಂತ?
1: ಹೌದು, ನಮ್ಮ ತಾಯಿಯವ್ರ ಕುರಿತು ಬರೆದಿದ್ದೀನಿ ಅಮ್ಮನ ಮಡಿಲು ಅಂತ ಒಂದು ಕವನವನ್ನ. ಮತ್ತೆ ಹೆಣ್ಣಿನ ಮನಸ್ಸಿನ ಒಳಗಿನ ತುಮುಲಗಳನ್ನ, ಅವಳ ಒಳಗಿನ ನೋವು ನಲಿವುಗಳನ್ನೆಲ್ಲವನ್ನ ನಾ ಬಿತ್ತರಿಸಲು ಪ್ರಯತ್ನವನ್ನು ಮಾಡಿದ್ದೀನಿ. ಅದೇ ರೀತಿ ಪ್ರಕೃತಿಯಲ್ಲಿ ಅಡಗಿದ ಸೌಂದರ್ಯ, ಒಂದು ಹೂವಾಗಿರ್ಬೋದು, ಒಂದ್ ನದಿ ನೀರು ಯಾವ್ದು ಅದ್ರ ಏನ್ ಸಂದೇಶವನ್ನು ಕೊಡುತ್ತೆ ಅದನ್ನು ಕೂಡ ನಾನು ಅದರಲ್ಲಿ ರಚಿಸಿದ್ದೇನೆ. ಮತ್ತೆ ಸಮಾಜದಲ್ಲಿ ನಡೆಯುವಂತಹ ಇಂದಿನ ವಿದ್ಯಮಾನಗಳನ್ನ ನೋಡ್ತೀವಲ್ಲ, ಸರಿ ತಪ್ಪು ಯಾವ್ದು ಅನಿಸ್ತೈತಿ, ಅದ್ರ ಬಗ್ಗೆನು ಒಂದೊಂದು ಕವನಗಳಲ್ಲಿ ನಾನು ಪ್ರಕಟಿಸಿದ್ರೆ. ಮತ್ತೆ ಜಾನಪದ ಶೈಲಿಯಲ್ಲಿ ತಂದೆ ತಾಯಿ ಕುರಿತು, ಅಕ್ಕ ತಂಗಿಯರು, ಸೊಬಗು, ಈ ತರಾನು ಒಂದೊಂದು ಕವನಗಳು ಅದರಲ್ಲಿ ಇದೆ. ಇದರಲ್ಲಿ ಮೊದಲು ಬರೆದ ಕವನ ಅಮ್ಮನ ಮಡಿಲಲ್ಲೇ ತಾಯಿ ಬಗ್ಗೆನೆ ಬರೆದಿದ್ದೆ, ಅದಕ್ಕೆ ಅದನ್ನ ಅದೇ ತರ ಇಟ್ಟದ್ದು ಹೆಸರು. ನಾಮಲಗಿದ್ದೆ ಅಮ್ಮನ ಮಡಿಲಲ್ಲಿ ಹಾಯಾಗಿನಿದ್ದೆ, ನಾಮಲಗಿದ್ದೆ ಅಮ್ಮನ ಮಡಿಲಲ್ಲಿ ಹಾಯಾಗಿನಿದ್ದೆ, ಕನಸೊಂದು ಕಂಡು ನಾಬೆಚ್ಚಿ ಬಿದ್ದೆ, ಹಾರಿಯೇ ಹೋಯಿತು ನನ್ನ ಅಮ್ಮನ ನಿದ್ದೆ, ನನ್ನನ್ನ ತಟ್ಟುತ್ತ ಕುಳಿತೇ ಇದ್ದಳವಳು ರಾತ್ರಿ ಎಲ್ಲವೂ ಕಣ್ಣಿಗೆ ಇಲ್ಲದೆ ನಿದ್ದೆ, ನನ್ನನ್ನು ತಟ್ಟುತ್ತ ಕುಳಿತೇ ಇದ್ದಳವಳು ರಾತ್ರಿ ಎಲ್ಲ ಇಲ್ಲದೆ ಕಣ್ಣಿಗೆ ನಿದ್ದೆ, ನೀ ಕೊಟ್ಟ ಅಮೃತವ ನಾ ಮರಳಿ ನಿನಗೆ ಹೇಗೆ ಕೊಡಲಿ ಅಮ್ಮ, ನಾ ಕದ್ದ ಆ ನಿದ್ದೆ ನಿನಗೆ ಮರಳಿ ಹೇಗೆ ನೀಡಲಮ್ಮ, ನಿನ್ನ ಈ ಋಣವ ನಾ ತೀರಿಸಲು ಸಾಧ್ಯವೇ ಹೇಳಮ್ಮ ನನ್ನಮ್ಮ ನನ್ನಮ್ಮ. ಅದು ಪುಟ್ಟದಾಗಿನೇ ಬರೆದಿದ್ದೀನಿ. ಆ ತಾಯಿಯೊಳಗನ್ನ ಅವಾಗ ಯಾವ ರೀತಿ ನಮ್ಗೆ ಅನಿಸ್ತಿತ್ತು ಬಾಲ್ಯದಲ್ಲಿ ಅಂತ ಅನ್ನೋದನ್ನು ನಾ ಇದರಲ್ಲಿ ಬರೆಯುವ ಪ್ರಯತ್ನವನ್ನು ಮಾಡಿದ್ದೀನಿ.
0: ಖಂಡಿತ ಸಾಧ್ಯ ಇಲ್ಲ ಆ ತಾಯಿ ಒಂದು ಋಣವನ್ನ ತೀರಿಸಲಿಕ್ಕೆ. ಮೇಡಮ್, ಈಗ ಅಮ್ಮನ ಮಡಿಲು ಈ ಕವನ ಸಂಕಲನದಿಂದ ತಮಗೆ ಮನಸ್ಸಿಗೆ ತುಂಬಾ ಹತ್ತಿರವಾದಂತಹ ಯಾವ್ದಾದ್ರು ಕವನ ಅನ್ನೋದಾದ್ರೆ ಮತ್ತೆ ಯಾವ ಕವನ ಇದೆ?
1: ಅರುಣೋದಯ ಅಂತ ಪ್ರಕೃತಿ ಮೇಲೆ ಬರೆದಿದ್ದೀನಿ, ಮುಂಜಾವಿನ ಮೇಲೆ. ಅದನ್ನ ನಾನಿಲ್ಲಿ ಹಾಡಿನ ರೂಪದಲ್ಲಿ ಹಾಡಕ್ ಪ್ರಯತ್ನವನ್ನು ಮಾಡ್ತೀನಿ, ಅಷ್ಟು ಸರಿ ದಾಟಿ ಅನಿಸ್ತಾ ಇಲ್ಲ ನೋಡಿ.
0: ಖಂಡಿತ ಖಂಡಿತ.

0: ಮಂಜಿನಲ್ಲಿ.
1: ಅದ್ಭುತ ಮೇಡಮ್, ಅಂದ್ರೆ ನೀವೇ ರಚಿಸಿ ನೀವೇ ರಾಗ ಸಂಯೋಜನೆ ಮಾಡಿದ್ದೀರಾ ಅನ್ಸುತ್ತೆ.
0: ಹೌದು ಹೌದು
1: ಮೇಡಮ್. ಇನ್ನು ತಮ್ಮ ಒಂದು ಕಾವ್ಯ ಪ್ರಭೆ ಈ ಕೃತಿ, ಈ ಕೃತಿ ಹೆಸರಲ್ಲೇ ತಮ್ಮ ಹೆಸರಿದೆ ಅಲ್ವಾ, ಪ್ರಭೆ ಅಂತ. ಈ ಕೃತಿಯ ಮೂಲಕ ತಾವು ಓದುಗರ ಮನಸ್ಸಲ್ಲಿ ಯಾವ ಒಂದು ಪ್ರಭೆಯನ್ನ, ಬೆಳಕನ್ನ ಮೂಡಿಸೋದಕ್ಕೆ ಇಷ್ಟಪಟ್ಟಿದ್ದೀರಾ?
0: ಅಂದ್ರೆ ಸಮಾಜವನ್ನು ತಿದ್ದುವ ಪ್ರಯತ್ನ, ಹೆಣ್ಣಿನ ಶೋಷಣೆಯ ಅನ್ನೋ ಅದನ್ನು ಬಿಂಬಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ. ಆಮೇಲೆ ದೇಶಭಕ್ತಿಯನ್ನು ಹೆಚ್ಚಿಸುವ ಕಾವ್ಯಗಳನ್ನ ಅದರಲ್ಲಿ ಬರೆದಿದ್ದೀನಿ, ಸೈನಿಕರ ಬಗ್ಗೆ, ಯೋಧರ ಬಗ್ಗೆ ಆತರ. ಆಮೇಲೆ ನಮ್ಮ ಭಾಷೆ, ಕನ್ನಡವನ್ನು ಉಳಿಸಬೇಕು, ನಾಡು ನುಡಿಯ ಬಗ್ಗೆ ಆತರ ಬರೆದಿದ್ದೀನಿ. ಆಮೇಲೆ ಆಧ್ಯಾತ್ಮಿಕ ಭಾವನೆಗಳು ಮನಸ್ಸಿಗೆ ಸಮಾಧಾನವನ್ನು ಕೊಡ್ತಾವು, ಶಾಂತಿಯನ್ನು ನೀಡ್ತಾವಲ್ಲ, ಆತರ ಆಧ್ಯಾತ್ಮಿಕ ಭಾವನೆಗಳನ್ನು ಕೂಡ ಇಲ್ಲದಲ್ಲಿ ಇದರಲ್ಲಿ ನಾನು ಬಿಂಬಿಸ್ತಾ ಇದ್ದೀನಿ. ಆಮೇಲೆ ಬಾಲ ಕಾರ್ಮಿಕರು, ಅವರ ಶೋಷಣೆ ಹಾಗೂ ಅದನ್ನೆಲ್ಲ ಕುರಿತು ಅದರ ಬಗ್ಗೆನೂ ಬರೆದಿದ್ದೀನಿ. ಹೀಗೆ ಇದೇ ರೀತಿ ನಾನು ಒಂದು 70 ಕವಳನಗಳು ಇದರಲ್ಲಿ ಈ ಸಂಗ್ರಹದಲ್ಲಿ ಇವೆ ಕಾವ್ಯ ಪ್ರಭೆ.
1: ಮೇಡಮ್, ಈಗ ತಮ್ಮ ಒಂದು ಕಾವ್ಯ ಪ್ರಭೆಯಿಂದ ನಮಗಾಗಿ ಯಾವ ಒಂದು ಕವನವನ್ನ ವಾಚನ ಮಾಡ್ತೀರಾ?
0: ಹಾಗೆ ವಾಚನವನ್ನ ಮಾಡ್ತೇನೆ ಮೇಡಮ್. ದನಿಯಿಂದ ಇದು ಆನ್ಲೈನ್ ಸ್ಪರ್ಧೆಯಲ್ಲಿ ಕೂಡ ಬಹುಮಾನವನ್ನ ಪಡೆದಿತ್ತು. ಇದು ಎರಡನೇ ಬಹುಮಾನ. ಈಗ ಆನ್ಲೈನ್ ದಲ್ಲಿ ಎಲ್ಲ ನಾವು ಸಾಹಿತ್ಯಿಕ ಗ್ರೂಪ್ಗಳಿರ್ತಾವ, ಅದರಲ್ಲೆಲ್ಲ ನಮ್ಮ ಕವನಗಳನ್ನ ನಾವು ಕಳಿಸ್ತಾ ಇರ್ತೀವಿ. ಅದರಲ್ಲಿ ನಂಗೆ ಸಾಕಷ್ಟು ಪ್ರಮಾಣ ಪತ್ರಗಳು ಇವು ಎಲ್ಲ ಆನ್ಲೈನ್ ಮುಖಾಂತರ ದೊರಕಿವೆ ಎಲ್ಲ ಗ್ರೂಪ್ಗಳಿಂದ. ಸಿದ್ಧಗಂಗಾ ಅಂತ ಇದೆ, ಆಮೇಲೆ ಬೇರೆ ಬೇರೆ ತರ ಎಲ್ಲ ಗ್ರೂಪ್ಗಳು ಮಾಡಿದ್ದಾರೆ, ಅದರಲ್ಲಿ ಎಲ್ಲ ನಾನು ಬರೆದಿರ್ತೀನಿ. ಯಾವ್ದು ಬಹಳ ಜನ ಭಾಗವಹಿಸಿರ್ತಾರೆ ಅದರಲ್ಲಿ, ಒಂದು ಫಸ್ಟು, ಸೆಕೆಂಡು, ಥರ್ಡ್ ಯಾವುದೋ ಒಂದು ಬಂದ್ರು ನಮ್ಗೊಂಥರ ಆತ್ಮತೃಪ್ತಿ ಮತ್ತೆ ಇದನ್ನ ಕೊಡುತ್ತೆ,
1: ಪ್ರೋತ್ಸಾಹ ಸಿಗುತ್ತೆ.
0: ಹಾ, ಪ್ರೋತ್ಸಾಹ ಸಿಗುತ್ತೆ. ಆಮೇಲೆ ಅದ್ರ ಬಗ್ಗೆ ಸ್ವಲ್ಪ ಜನ ಕಮೆಂಟ್ಸು ಹಾಕ್ತಾರೆ ಆಮೇಲೆ ನಮ್ಗೆ, ಈ ತರ ಈ ತರ ಚೆನ್ನಾಗಿತ್ತು ಮೇಡಮ್, ಚೆನ್ನಾಗಿತ್ತು ಅಂದ್ರೆ ಖುಷಿಯಾಗಿ. ಆಟವಾಡುವ ವಯಸ್ಸದು ಕನಸು ಕಾಣೋ ಮನಸ್ಸದು, ತೊತ್ತಿನ ಚೀಲ ತುಂಬಲದು ದಣಿವರಿಯದೇ ದುಡಿಯುವುದು, ತೊತ್ತಿನ ಚೀಲ ತುಂಬಲದು ದಣಿವರಿಯದೇ ದುಡಿಯುವುದು. ಬಡತನದ ಭವಣೆಯಲ್ಲಿ ಬಸವಳಿದು ಬೆಂಡಾದ ಜೀವನದಲ್ಲಿ, ಬಡತನದ ಭವಣೆಯಲ್ಲಿ ಬಸವಳಿದು ಬೆಂಡಾದ ಜೀವನದಲ್ಲಿ, ಗ್ಯಾರೆ ಮಣ್ಣು ಹೊರತಲಿ ಶಿಕ್ಷಣ ವಂಚಿತ ಮಗುವದು, ಗ್ಯಾರೆ ಮಣ್ಣು ಹೊರತಲಿ ಶಿಕ್ಷಣ ವಂಚಿತ ಮಗುವದು. ಬಾಲಕಾರ್ಮಿಕ ಎಂಬ ಹಣೆಪಟ್ಟಿಯಲ್ಲಿ, ಬಾಲಕಾರ್ಮಿಕ ಎಂಬ ಹಣೆಪಟ್ಟಿಯಲ್ಲಿ ಪೋಷಕರ ಸಲಹುತಲಿ, ಪೋಷಕರ ಸಲಹುತಲಿ ನಿತ್ಯ ನಿರಂತರ ಹೋರಾಟದಲ್ಲಿ ಬದುಕ ಸಾಗಿಸೋ ಹಠದಲ್ಲಿ, ನಿತ್ಯ ನಿರಂತರ ಹೋರಾಟದಲ್ಲಿ ಬದುಕ ಸಾಗಿಸೋ ಹಠದಲ್ಲಿ, ಅನಕ್ಷರತೆಯು ಅಳಿಯಲಿ ಜ್ಞಾನ ಜ್ಯೋತಿ ಬೆಳಗಲಿ, ಅನಕ್ಷರತೆಯು ಅಳಿಯಲಿ ಜ್ಞಾನ ಜ್ಯೋತಿ ಬೆಳಗಲಿ, ಶಾಲೆಗೆ ಹೋಗಿ ಶಿಕ್ಷಣ ಪಡೆಯಲಿ ಬೆಳೆದು ಸನ್ಮಾರ್ಗದ ಸತ್ಪ್ರಜೆಯಾಗಲಿ, ಶಾಲೆಗೆ ಹೋಗಿ ಶಿಕ್ಷಣ ಪಡೆಯಲಿ ಬೆಳೆದು ಸನ್ಮಾರ್ಗದ ಸತ್ಪ್ರಜೆಯಾಗಲಿ, ಸರ್ಕಾರವದು ಎಚ್ಚೆತ್ತುಕೊಳ್ಳಲಿ ಶಿಕ್ಷಣವದು ಕಡ್ಡಾಯವಾಗಲಿ, ಸರ್ಕಾರವದು ಎಚ್ಚೆತ್ತುಕೊಳ್ಳಲಿ ಶಿಕ್ಷಣವದು ಕಡ್ಡಾಯವಾಗಲಿ, ಸೌಲಭ್ಯಗಳ ಹೊಳೆ ಹರಿಯಲಿ ಅಕ್ಷರ ಜ್ಞಾನವು ತುಂಬಿ ಹೊಳೆಯಲಿ, ಸೌಲಭ್ಯಗಳ ಹೊಳೆ ಹರಿಯಲಿ ಅಕ್ಷರ ಜ್ಞಾನವು ತುಂಬಿ ಹೊಳೆಯಲು. ಇದು ಬಾಲಕಾರ್ಮಿಕ ಅಂತ ಒಂದು ಕೋಣ.
1: ಅಂದ್ರೆ ಸಮಾಜದಲ್ಲಿರುವಂತಹ ಪ್ರತಿಯೊಂದು ಸೂಕ್ಷ್ಮ ವಿಷಯಗಳ ಮೇಲೆ ಬೆಳಕನ್ನ ಚೆಲ್ಲುವಂತಹ ಪ್ರಯತ್ನ ತಮ್ಮ ಒಂದು ಕಾವ್ಯ ಪ್ರಭೆ ಕೃತಿಯಲ್ಲಿದೆ. ಮೇಡಮ್, ಇನ್ನು ವಚನ ಸನ್ನಿಧಿ ಅನ್ನುವಂತ ಒಂದು ಆಧುನಿಕ ವಚನಗಳ ಕೃತಿಯನ್ನ ಕೂಡ ಬರೆಯುವ ಮೂಲಕ ಒಂದು ಹೊಸ ಆಲೋಚನೆಯನ್ನ ಮಾಡ್ತೀರಾ ತಾವು? ಇಂದಿನ ಸಮಾಜದಲ್ಲಿ ಈ ವಚನ ಸಾಹಿತ್ಯದ ಒಂದು ಪ್ರಸ್ತುತತೆ ಅನ್ನುವಂಥದ್ದು ಎಷ್ಟು ಪ್ರಾಮುಖ್ಯವಾಗುತ್ತೆ ಅಂತ?
0: ವಚನಗಳನ್ನ ನಾವು ಓದ್ತಾ ಹೋದಂಗ ನಮ್ಮನ್ನೇ ನಾವು ಅಂತರಂಗವಾಗಿ ಮತ್ತು ಬಹಿರಂಗವಾಗಿ ಬದಲಾಯಿಸ್ಕೋಬಹುದು ಅನ್ನೋದು ನನ್ನ ಅನಿಸಿಕೆ. ಅದನ್ನ ಎಷ್ಟು ನಾವು ಅಧ್ಯಯನ ಮಾಡಿ ತಿಳ್ಕೊತಾ ಹೋಗ್ತೀವಿ, ಜ್ಞಾನ ಭಂಡಾರ ನಮ್ಮಲ್ಲಿ ಅದಷ್ಟು ಹೆಚ್ಚಾಗ್ತಾನೆ ಹೋಗ್ತೈತಿ. ಯಾವುದೇ ಒಂದು ವಚನ ಓದಿದ್ರು ಸಾಕು, ಅವತ್ತು ಅದೇ ತಲೆಯಲ್ಲಿ ಗುಂಗಿರ್ತೈತಿ, ಹೌದು ನಾವು ಇದು ಮಾಡ್ಬೋದು. ಸರಿ ತಪ್ಪುಗಳನ್ನ ನಮ್ಮಲ್ಲಿನ ಅಡಗಿದವಂತ ಸರಿ ತಪ್ಪುಗಳನ್ನ ತಿದ್ದಿಕೊಳ್ಳಲಿಕ್ಕೆ ವಚನ ಸಾಹಿತ್ಯ ಅತಿ ಮುಖ್ಯ ಅಂತ ನನ್ನ ಭಾವನೆ.
1: ಮೇಡಮ್, ಈಗ 12ನೇ ಶತಮಾನದ ಅಷ್ಟೊಂದು ವಚನ ಸಾಹಿತ್ಯ ಇರಬೇಕಾದ್ರೆ ತಮಗೆ ಆಧುನಿಕ ವಚನಗಳನ್ನ ಬರಿಬೇಕು ಅನ್ಸಿದ್ದು ಯಾಕೆ ಅಂತ
0: ಅಂದ್ರೆ, ಅವನ್ನೆಲ್ಲ ಓದ್ತಾ ಇದ್ವಿ ನಾವು, ಈ ತರ ನಾವು ಅವ್ರ ತರ ಏನೋ ಒಂದು ಸಮಾಜಕ್ಕೆ ಸಂದೇಶವನ್ನು ಕೊಡಲು ಏನಾದ್ರು ಒಂದು ಬರೀಬಹುದಲ್ಲ, ಎಲ್ಲರೂ ಬರಿತಾ ಇದ್ರು, ಬೇರೆ ಲೇಖಕರೆಲ್ಲ ಬರ್ತಾ ಇತ್ತು, ಓದ್ತಾ ಇದ್ದೆ ವಾಟ್ಸ್ಆಪ್ ನಲ್ಲಿ, ಗ್ರೂಪ್ ನಲ್ಲಿ, ಬುಕ್ ನಲ್ಲಿ. ಆಮೇಲೆ ಯಾವುದೋ ಒಂದು ಪ್ರವಚನ ಕೇಳಕ್ ಹೋದಾಗ ಅದೆಲ್ಲ ತಲೆಯಲ್ಲಿ ಒಂಥರ ವಿಚಾರ ಇತ್ತಲ್ಲ, ಅದನ್ನೇ ನಾನು ಪ್ರಶ್ನಾರ್ಥಕವಾಗಿ ವಚನದ ರೂಪದಲ್ಲಿ ಬರೆದ್ರೆ ಯಾವ ತರ ಇರ್ತೈತಿ ಅಂತ ತುಡಿತ ಪ್ರಾರಂಭವಾಯಿತು. ಅವಾಗಿಂದ ಒಂದೊಂದೊಂದು ಬರಿತಾ ಹೋದೆ. ಆಮೇಲೆ ಗ್ರೂಪ್ಗಳಲ್ಲಿ ಹಂಚ್ಕೊಳ್ತಾ ಇದ್ದೆ, ಎಲ್ಲರೂ ಇಷ್ಟಪಡ್ತಾ ಇದ್ರು. ಆಮೇಲೆ ಅದನ್ನೇ ಅಧ್ಯಯನ ಮಾಡ್ಕೋತಾ ಒಂದ್ ಸ್ವಲ್ಪ ಜಾಸ್ತಿ ವಚನಗಳನ್ನು ತೆಗೆದು ಓದುವುದು, ಜ್ಞಾನ ಬೆಳೆಸ್ಕೋದು, ಅವಾಗ ತಲೆಯಾಗ ಬಂತು, ಅದನ್ನ ನಾನು ಬರಿತಾ ಹೋದೆ. ಇದರಲ್ಲಿ ನಿಮ್ಗೆ ನೂರಕ್ಕೂ ಹೆಚ್ಚು ವಚನಗಳನ್ನು ನಾನು ಸಂಗ್ರಹಿಸಿ ಇದನ್ನು ವಚನ ಸನ್ನಿಧಿ ಅನ್ನುವಂಥ ಒಂದು ನೂರಕ್ಕೂ ಹೆಚ್ಚು ವಚನಗಳು ಇದರಲ್ಲಿದೆ.
1: ತಾವು ಬರ್ತಿದ್ದು?
0: ನಾನೇ ಬರೆದು. ಅದರಲ್ಲಿ ಒಂದು ವಚನವನ್ನು ಓದ್ತೀನಿ ಕೇಳಿ.
1: ಖಂಡಿತ ಮೇಡಮ್.
0: ಸತ್ಯವದು ಸೊರಗಿ ಹೋಗಿದೆ ಅಯ್ಯ, ಅಸತ್ಯವು ಹುಚ್ಚದ್ದು ಕುಣಿಯುತ್ತಿದೆ ಅಯ್ಯ. ಸತ್ಯವದು ಸೊರಗಿ ಹೋಗಿದೆ ಅಯ್ಯ, ಅಸತ್ಯವು ಹುಚ್ಚದ್ದು ಕುಣಿಯುತ್ತಿದೆ ಅಯ್ಯ. ಮಾನವ ಧರ್ಮ ನೆಲಕಚ್ಚಿದೆ ಅಯ್ಯ, ಅನಾಚಾರವು ಕೊರಳಿಗೆ ಹಗ್ಗವಾಗಿದೆ ಅಯ್ಯ. ಮಾನವ ಧರ್ಮ ನೆಲಕಚ್ಚಿದೆ ಅಯ್ಯ, ಅನಾಚಾರವು ಕೊರಳಿಗೆ ಹಗ್ಗವಾಗಿದೆ ಅಯ್ಯ. ಆಚಾರವು ನೆಲಕಚ್ಚಿ ಹೋಗಿದೆ ಅಯ್ಯ, ಮೂರು ಬಿಟ್ಟು ಮೆರೆಯುವವರು ಮಾಯಾಜಾಲವಿದೆಯ್ಯ. ಮೂರು ಬಿಟ್ಟು ಮೆರೆಯುವವರ ಮಾಯಾಜಾಲವಿದೆಯ್ಯ. ದಾರಿ ಕಾಣದೆ ಮತಿಗೆಟ್ಟು ನಿಂತಿರುವೆನಯ್ಯ, ದಾರಿ ಕಾಣದೆ ಮತಿಗೆಟ್ಟು ನಿಂತಿರುವೆನಯ್ಯ. ದಾರಿ ತೋರಿ ಎನ್ನ ಉದ್ಧರಿಸಲು ನೀ ಎದ್ದು ಬಾರಯ್ಯ, ಗುರುಪ್ರಭು ಸಂಗಮನಾಥಯ್ಯ. ದಾರಿ ತೋರಿ ಎನ್ನ ಉದ್ಧರಿಸಲು ನೀ ಎದ್ದು ಬಾರಯ್ಯ, ಗುರುಪ್ರಭು ಸಂಗಮನಾಥಯ್ಯ.
1: ಅಂದ್ರೆ ಕಾವ್ಯ ಅಂದ್ರೆ ಮೇಡಮ್, ಇವಾಗ ನಮಗೆ ಕಲ್ಪನಾ ಲೋಕದಲ್ಲಿ ತಾವು ವಿಹರಿಸದೆ ಸಮಾಜದ ಅಂಕುಡೊಂಕುಗಳನ್ನ ತಿದ್ದುವಲ್ಲೂ ಸಹ ತಮ್ಮ ಕಾವ್ಯದ ಮೂಲಕ ಸಮಾಜದ ಅಂಕುಡೊಂಕುಗಳನ್ನ ತಿದ್ದುವಲ್ಲೂ ಕೂಡ ತಾವು ತಮ್ಮ ಪ್ರಯತ್ನವನ್ನ ಮಾಡ್ತಾ
0: ಇದ್ದೀರಿ
1: ಮೇಡಮ್. ಇನ್ನು ಕವನ ಬರೆಯೋದು, ಹಾಗೇನೆ ಕತೆ ಬರೆಯೋದು, ಜೊತೆಗೆ ವಚನ ಬರೆಯೋದು, ಈ ಮೂರರಲ್ಲಿ ತಮಗೆ ಹೆಚ್ಚು ಸವಾಲಿನ ಒಂದು ಪ್ರಶ್ನೆ ಅನ್ಸಿದ್ದು, ಸವಾಲಿನ ಪ್ರಕಾರ ಅನ್ಸಿದ್ದು ಯಾವುದು ಮೇಡಮ್?
0: ನನಗೆ ಯಾವುದು ಆ ತರ ಸವಾಲು ಅಂತ ಇಲ್ಲ. ಕತೆ ಮತ್ತು ಕವನಗಳು ಎರಡೂ, ಈಗ ಮಕ್ಕಳು ಇಬ್ರು ಮೂರು ಮಂದಿ ಮಕ್ಕಳು ಇರ್ತಾರೆ, ಎಲ್ಲರೂ ಅವ್ರಿಗೆ ಇಷ್ಟನಲ್ಲ ತಂದೆ ತಾಯಿಗೆ. ಆ ಥರ ನನಗೂ ಎಲ್ಲ ಪ್ರಕಾರಗಳು ತುಂಬ ಇಷ್ಟವಾಗಿನೇ ಬರಿತಾ ಇದ್ದೀನಿ. ಮತ್ತು ಅದರಲ್ಲೇ ಹೆಚ್ಚು ನಾನು ಶುರುವಾತ್ ಮಾಡಿದ್ದಂತಂದ್ರೆ ಇದು ಕವನಗಳ ಮುಖಾಂತರ. ಅದಕ್ಕಾಗಿ ಹೆಚ್ಚು ಬೇಗ ನನಗೆ ಸ್ಪಂದಿಸ್ತಿದ್ದು ಕವನಗಳನ್ನು ನಾನು ಜಾಸ್ತಿ ಇಷ್ಟಪಡ್ತೀನಿ. ಕತೆಗಳನ್ನು ಕೂಡ ಬರಿತಾ ಇದ್ದೀನಿ
1: ಮೇಡಮ್. ಈಗ ತಾವು ಕತೆಗಳನ್ನು ಕೂಡ ಬರೀತೀರಾ, ತಮ್ಮ ಒಂದು ಜೀವನ ಪಯಣ, ಹಾಗೇನೆ ತಮ್ಮ ಸೋಮ ಜ್ಯೋತಿರ್ಗಮಯ ಅನ್ನುವಂಥ ಕಥಾ ಸಂಕಲನಗಳನ್ನ ಕೂಡ ಬರೀತೀರಾ. ಇದು ಜೀವನದ ಅನೇಕ ಆಯಾಮಗಳನ್ನ ಇದರಲ್ಲಿ ತೋರಿಸ್ತಾ ಹೋಗ್ತೀರಾ, ಹಾಗಾಗಿ ಈ ಕಥೆಗಳ ವಿಷಯಗಳನ್ನ ಹೇಗೆ ಆಯ್ಕೆ ಮಾಡ್ಕೊಂಡ್ರಿ ಅಂತ?
0: ಇದು ನನ್ನ ಅನುಭವಕ್ಕೆ ಬಂದದ್ದು, ನಾನು ನೋಡಿದ್ದು ಕೇಳಿದ್ದು, ನನ್ನ ಹತ್ತಿರದವರಿಗೆ ಆದ ತ್ರಾಸು ನೋವುಗಳ ಸ್ಪಂದ, ಅದು ಯಾರ ನೋಡ್ತೀನಿ ನನ್ಗೆ ತಲೆಯಲ್ಲಿ ಅದೇ ವಿಚಾರ ಕೊರಿತಾ ಇರ್ತದೆ. ಈಗೇನೋ ಒಂದು ನೋಡಿ ಬಂದೆ ಅಂತಂದ್ರೆ ಅದೇ ವಿಚಾರ ಅವ್ರ ಮನಸ್ಸಿನಲ್ಲಿ ಆಗು ಹೋಗುಗಳು ನನಗೆ ಭಾವನೆಗಳು ನನಗೆ ತಿಳಿತಾ ಹೋಗ್ತಾವೆ. ಅದೇನು ಎಲ್ಲರೂ ಅಂತಾರೆ ನಿನಗೆ ಮತ್ತೊಬ್ರು ಮನಸ್ಸಿನಿಂದೆಲ್ಲ ಅರ್ಥ ಆಗ್ತಿಲ್ಲ ಹೆಂಗ ಅಂತ, ಅದೇನು ಗೊತ್ತು ಬಾಲ್ಯದಿಂದ ನನಗೆ ಮತ್ತೊಬ್ರು ಯಾರು ಊರಿನಲ್ಲಿದ್ರೆ ನೋಡೋಕ್ಕಾಗಂಗಿಲ್ಲ ಆ ಥರ. ಅದನ್ನೇ ನಾನು ಕತೆ ರೂಪದಲ್ಲಿ ಬರಿತಾ ಹೋಗ್ತೀನಿ. ಈಗ ಹಳ್ಳಿಗಳಲ್ಲಿ ಗೊಡ್ಡು ಎಮ್ಮೆ ಅಂತ ಒಂದು ಬರೆದಿದ್ದೀನಿ ತಮ್ಮ ಸುಮಾ ಜೊತೆಗೆ. ಅದರಲ್ಲಿ ಹಳ್ಳಿಯಲ್ಲಿ ರೈತರು, ಈಗ ಬಡ ರೈತರು ಇರ್ತಾರೆ, ಅವ್ರಿಗೆ ಹೊಲದಲ್ಲೂ ಸಾಕಷ್ಟು ಪೀಕ್ ಬರ್ತಾ ಇರಲ್ಲ. ಇಬ್ರು ಗಂಡ ಅಂತಿಗೆ ಇಬ್ರು ಓದು ಮಕ್ಳು ಇರ್ತಾರೆ. ಅವಾಗ ಅವ್ರು ಏನು ಮಾಡ್ತಾರೆ ಅಂದರೆ ಈ ಒಂದು ಎಮ್ಮೆಯನ್ನು ಸಾಕ್ತಾರೆ, ಗೌರಿ ಅನ್ನುವಂಥ ಒಂದು ಎಮ್ಮೆಯನ್ನು ಸಾಕ್ತಾರೆ ಮನೆಯಲ್ಲಿ. ಆಗ ಅದು ನಿರಂತರವಾಗಿ ಅವ್ರಿಗೆ ಹಾಲನ್ನು ಸಪ್ಲೈ ಮಾಡ್ತಾ ಇರ್ತೈತಿ. ಅವಾಗ ಅವರು ಅದರನ್ನ ಬಳಸ್ಕೊಂಡು ಎಲ್ಲ ಡೈರಿ ಹಾಕಿ ಮಕ್ಕಳ ಶಿಕ್ಷಣಕ್ಕಾಗಿ ಫೀ ತುಂಬುವುದು ಇದು ಎಲ್ಲ ಮಾಡ್ತಿರ್ತಾರೆ. ಆಮೇಲೆ ಮನೆಗೆ ಬರೋ ದಿನಸಿ ತರೋದು ಇದು, ಮಳೆಗಾಲ ಒಮ್ಮೆ ಕೈ ಕೊಡ್ತೈತಿ ಒಮ್ಮೆ ಇದರ, ಹಿಂಗಾಗಿ ಅವ್ರ ಅದ್ರ ಮೇಲೆ ಜೀವನ ಇರುವಾಗ ಅದು ತನ್ನ ಸ್ವಲ್ಪ ದಿವಸ ಆದ್ಮೇಲೆ ಅದು ಸ್ಟಾಪ್ ಆಗುವುದಲ್ಲ. ಹಿಂಗಾಗಿ ಗೊಡ್ಡು ಎಮ್ಮೆ ಅದು ಇದನ್ ಮಾಡಂಗಿಲ್ಲ, ಹಾಲು ಕೊಡೋದನ್ನ ನಿಲ್ಲಿಸ್ಬಿಡ್ತೈತಿ ಗೌರಿ. ಅವಾಗ ಇಬ್ರು ಅದನ್ನ ಅಗ್ದಿ ಮಗುವಿನಂಗೆ ಸಾಕ್ತಿರ್ತಾರ ಅವ್ರು. ಗೌರಿ ಅಂದ್ರೆ ಅವ್ರಿಗೆ ಅಗ್ದಿ ಉಜನೆಯ ಭಾವನೆಯಿಂದ ಅದನ್ನ ಆಕಳನ್ನ ಅವ್ರು ಸಾಕಿ ನೋಡ್ಕೋತಿರ್ತಾರೆ ಇಬ್ರು ಗಂಡ ರೈತ. ಅವಾಗ ಅವ್ರಿಗೆ ಏನಾಗ್ತೈತಿ ನಿಂತಗಳಿಗೆ ಅನ್ನ ಅದಕ್ಕೆ ಮೇವು ತಂದು ಹಾಕುವಷ್ಟು, ಅದಕ್ಕೆ ತಿನ್ಸ ಹಾಕುವಷ್ಟು ಅವರಲ್ಲಿ ಶಕ್ತಿ ಉಳಿಯಂಗಿಲ್ಲ.
1: ಅದೇ ಅವ್ರಿಗೆ ಜೀವನದ
0: ಆಧಾರವಾಗಿತ್ತು. ಆಮೇಲೆ ಮಾರ್ಲಿಕ್ಕೂ ಅವ್ರಿಗೆ ಮನಸ್ಸಾಗ್ತಾ ಇಲ್ಲ, ಭಯಂಕರ ಅಟ್ಯಾಚ್ಮೆಂಟ್ ಹೆಂಡತಿಗಂತೂ ತುಂಬಾ ಅಟ್ಯಾಚ್ಮೆಂಟ್. ಅದಕ್ಕೆ ಅವರು ಅಷ್ಟೊತ್ತಿಗೆ ಮಗಂದ SSLC ಎಕ್ಸಾಮ್ ಬರ್ತದೆ, ಅದಕ್ಕೆ ಫೀ ಕಟ್ಟುವ ಅನಿವಾರ್ಯತೆ ಅವ್ರಿಗೆ ಬಹಳ ಮುಖ್ಯ. ಅವಾಗ ಅವರು ಒಬ್ರು ನೆಂಟರು ಮನೆಗೆ ಬರ್ತಾರೆ, ಮನೆಗೆ ಬಂದು ಹಿಂಗ ನಮ್ಗೆ ತ್ರಾಸ ಐತಿ, ಎಲ್ಲರ ಸಾಲ ಅದು ಇದು ಸಿಗ್ತೈತೆ, ನನ್ ಯಾಕೆ ಅಷ್ಟ್ಯಾಕೆ ವಿಚಾರ ಮಾಡತ್ತಿರಿ, ಮತ್ತೆ ಇದಕ್ಕೂ ಮೇವು ಹಾಕುದು, ಇದನ್ನ ಯಾಕೆ ಇಟ್ಟು ಮನೆಯಾಗ ಇಟ್ಕೊಂಡು ಕೂತೀರಿ, ಗೊಡ್ಡೆ ಮೀನು ಮಾರಿಬಿಡ್ರಿ ಅಂತ ಅವ್ರು ಸಲಹೆ ಕೊಡ್ತಾರೆ. ಅದರಿಂದ ನಿಮ್ಗೆ 50,000 ರೂಪಾಯಿ ಕೊಡಿಸ್ತೀನಿ ನಾನು, ಕಟಕುರಿ ಮಾರ್ರಿ, ಅದನ್ನ ನಿಮಗೆ ಕೊಡ್ತಾರು, ನೀವು ಮಗುವಿನ ಶಿಕ್ಷಣಕ್ಕೆ ಕೊಡ್ರಿ, ಅದರಿಂದ ಏನಿದೈತಿ. ಆದರೂ ಇವರು ಅವ್ರ ತಮ್ಮ ಸ್ವಾರ್ಥ ಇದಾಗಿ ಇಬ್ರು ರಾತ್ರಿ ಗಂಡ ಹೆಂಡತಿ ಕೂತ್ಕೊಂಡು ಅಳತಾರ, ತ್ರಾಸ ಮಾಡ್ಕೋತಾರ, ಆದರೂ ಅನಿವಾರ್ಯತೆವಾಗಿ ಆ ಗೊಡ್ಡು ಎಮ್ಮೆಯನ್ನ ಅವ್ರು ಮಾರಲೇಬೇಕಾದ ಪರಿಸ್ಥಿತಿ ಬರ್ತದೆ. ಮರದಿವಸ ಬಂದು ಆ ದುಡ್ಡು ಅವ್ರ ಹತ್ರ ಬರ್ತೈತಿ, ಕಟುಕ ಎಳ್ಕೊಂಡು ಹೋಗುವಾಗ ಇಬ್ಬರಿಗೂ ಕಣ್ಣಾಗಿರು, ಅದು ಅಂಬಾ ಅಂಬಾ ಅಂತ ಕರ ಹೋಗ್ಬೇಕಾದ್ರೆ ಇಬ್ಬರಿಗೂ ಧಾರಾಕಾರವಾಗಿ ಕಣ್ಣಾಗಿರು. ಆ ಥರ ಒಂದು ನಾ ಕಥೆಯನ್ನು ಸೃಷ್ಟಿ ಮಾಡಿದ್ದೀನಿ.
1: ಅಂದರೆ ತಮ್ಮ ಸೃಷ್ಟಿ ಇದು?
0: ಹಾಂ, ನನ್ನ ಸೃಷ್ಟಿ.
1: ಮತ್ತು ತಾವು ನೈಜ ಘಟನೆಯನ್ನು ಕೂಡ ಅಷ್ಟೇ ಕಾವ್ಯಾತ್ಮಕವಾಗಿ ಬರಿತಾ ಹೋಗ್ತೀರಾ, ನೋ ಪಾರ್ಕಿಂಗ್ ಅದರ ಬಗ್ಗೆ ಮಾತಾಡೋದಾದ್ರೆ ಮೇಡಮ್?
0: ಅದು ನೋ ಪಾರ್ಕಿಂಗ್ ಅಂದರೆ ನಾನು ನನ್ನ ಮಗಳನ್ನ ಕರ್ಕೊಂಡು ಒಂದು ದಿವಸ ಮಾರ್ಕೆಟಿಗೆ ಹೋಗಿದ್ದೆ, ಏನೋ ಒಂದು ಸಾಮಾನು ತೊಗೋಬೇಕಾಗಿತ್ತು, ಸೇಲ್ ಬಂದಿದೆ ಅಂತ ಹಾಕಿದ್ರು, ಅದನ್ನ ತೊಗೊಳ್ಳೋಣ ಅಂತ ಇಬ್ಬರು ಸೇರಿ. ಇಲ್ಲ, ಅಲ್ಲಿ ತುಂಬ ರಾಮದೇವ್ ಗಲ್ಲಿಯಲ್ಲಿ, ನಾನು ಎಲ್ಲ ಬೆಳಗಾವದೇ ಚಿತ್ರಾನ್ನವನ್ನು ತೊಗೊಂಡಿದ್ದೆ, ರಾಮದೇವ್ ಗಲ್ಲಿಯಲ್ಲಿ ಇದೆ ಮಮ್ಮಿ, ಅಲ್ಲೇ ನಿಂತ್ಕೊಳ್ಳೋಕೆ ನನಗಾಗಲ್ಲ, ಕಾರ್ ಅಂತೂ ಹೋಗಲ್ಲ, ಬೈಕ್ ಮೇಲೆ ಹೋಗೋಣ. ನಮ್ಮ ಮನೆಯವರು ಹಳ್ಳಿಗೆ ಹೋಗಿದ್ರು, ಒಳ್ಳೆಯದಾಯ್ತು, ಅವರಿದ್ದರೆ ಮಾರ್ಕೆಟ್ ಹೋಗೋಕ್ಕಾಗಲ್ಲ ನಮಗೆ. ಅದಕ್ಕೆ ಅವನು ಕರ್ಕೊಂಡು, ಅವನು ಬೇಡ ಬೇಡ ಅಂದ್ರೆ ಒತ್ತಾಯ ಇಲ್ಲೇ ಅವನು ಕರ್ಕೊಂಡು ಹೋಗಿದ್ದೆ ನಾನು. ಅಂತ ಇಲ್ಲ, ಇಷ್ಟೊಂದು ಡಿಸ್ಕೌಂಟ್ ಐತಿ, ನಾಳೆ ಲಾಸ್ಟ್ ಐತಿ, ಹೋಗೇ ಬರೋಣ ಮಾ, ಹೋಗೇ ಬರೋಣ ಮಾ ಅಂತ. ಅಲ್ಲಿ ಎಲ್ಲ ಡಿಸ್ಕೌಂಟ್ ಇದ್ದ ವಸ್ತುಗಳನ್ನೆಲ್ಲ ತಗೋತಾ ಹೋದೆ, ಖುಷಿಲೆಲ್ಲ ಸಂಗ್ರಹ ಮಾಡಿಕೊಂಡೆ. ಆಮೇಲೆ ಹೊಳೆಬೀರೂರಾಗ ಅಲ್ಲಿ ಪಾರ್ಕಿಂಗ್ದಲ್ಲಿ ನಿಲ್ಲಿಸಿದಂಥ ಗಾಡಿ, ಇನ್ನು ಪೊಲೀಸರು ಅವಾಗ ಸ್ಟ್ರಿಕ್ಟ್ ಮಾಡಿದ್ರು ನೋಡ್ರಿ ಮಾರ್ಕೆಟ್, ಅದನ್ನ ತೊಗೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗಿಬಿಟ್ಟಿದ್ರು. ಅವಾಗ ಏನು ಮಾಡಬೇಕು ನಮ್ಗೆ ಅರ್ಥ ಆಗಲಿಲ್ಲ. ಅವ ಹೇಳಿದ, ಇಲ್ಲ ಮಮ್ಮಿ ಮನೆಗೆ ಹೋಗು, ನೀನು ಆಟೋ ಮಾಡಿಕೊಂಡು. ಅಲ್ಲಿ ಏನು 1,000 ರೂಪಾಯಿ ಉಳೀತು ಅಂತ ನಾನು ಖುಷಿ ಪಟ್ಟಿದ್ದೆ. ಅದು ಅಲ್ಲಿ ನಾವು ದಂಡ, ನಾವು 1,800 ರೂಪಾಯಿ 2,000 ರೂಪಾಯಿ ತುಂಬಿ ನಮ್ಮ ಗಾಡಿ ಬಿಡಿಸ್ಕೊಂಡು ಪೊಲೀಸ್ ಸ್ಟೇಷನ್ ಬಾಗಿಲ್ದಾರ ಕೂತು ಅವ್ರಿಗೆ ರಿಕ್ವೆಸ್ಟ್ ಮಾಡಿಕೊಂಡು, ಇಲ್ಲಪ್ಪ ನಾನು ಬರ್ತೀನಿ, ನಂಗೆ ಸಮಾಧಾನ ಆಗಂಗಿಲ್ಲ, ನಿನ್ನ ಜೊತೆ ಬರ್ತೀನಿ, ಹೆಣ್ಮಕ್ಳು ಲೇಡೀಸ್ ನೋಡಿದ್ರೆ ಅವರು ಲಗು ಬಿಡ್ತಾರ ಅಂತಂದು ಅವ್ರ ಜೊತೆ ಹೋಗಿ ಅಲ್ಲಿ ನಾನು ಜಗಳಾಡಿದೆ. ಏನ್ರಿ ನೋ ಪಾರ್ಕಿಂಗ್ ಅಂತ ಹಾಕೇ ಇಲ್ಲ ನೀವು, ಮತ್ತೆ ಸುಮ್ಮನೆ ನಮ್ಮ ಗಾಡಿ ಯಾಕೆ ಹಿಡ್ಕೊಂಡು ಬಂದ್ರಿ? ಅವ್ರಂದ್ರು, ಇಲ್ಲ ರೀ ಮೇಡಮ್, ಅಲ್ಲಿ ಮೂಲೆಯಲ್ಲಿ ಐತಿ, ನೀವು ಸರಿಯಾಗಿ ನೋಡಿಲ್ಲ, ನಿಮ್ಮ ಹುಡುಗ ಅಲ್ಲಿ ತರಬೇಡ ಅಂತ ಅವರು ಅವ್ರ ಜೊತೆ ವಾದ, ಮತ್ತೆ ಭಾಳ ವಾದ ಮಾಡೋಕ್ಕೂ ಬರೋಂಗಿಲ್ಲ, ಮತ್ತೆ ನಮ್ಮ ಗಾಡಿ ಬಿಡದಿದ್ರೆ ಮನೆಯಲ್ಲೆಲ್ಲ ಬೈಸ್ಕೊಳ್ಳೋದು ಅಂತೇಳಿ. ಮನೆಯಲ್ಲಿ ಇನ್ನೂವರೆಗೂ ನಾನು ಆ ವಿಷಯನ ನಮ್ಮ ಮನೆಯವ್ರ ಜೊತೆ ಹಂಚ್ಕೊಂಡಿಲ್ಲ, ಅಷ್ಟೇ ನಮಗೆ ಏನೋ ಮತ್ತೆ ಬೈಸ್ಕೋತೀವಲ್ಲ ಸುಮ್ಮನೆ ಅಂತ. ಅಲ್ಲಿ 1,000 ಉಳ್ಸಕ್ಕೆ ಹೋಗಿ 2,500 ರೂಪಾಯಿ ನಾನು ದಂಡ ಕಟ್ಟಿ ಬರಬೇಕಾಯ್ತು. ಅದಕ್ಕೆ ಅದನ್ನೊಂದು ನೋ ಪಾರ್ಕಿಂಗ್ ಅಂತ ಅದೊಂದು ಕಥೆಯನ್ನು ಸೃಷ್ಟಿ ಮಾಡಿದೆ.
1: ಅಂದರೆ ಮಹಿಳೆಯರಿಗೆ ಎಲ್ಲೇ ಒಂದು ರಿಯಾಯಿತಿ ದರದಲ್ಲಿ ಸಿಗುತ್ತೆ ಅಂದರೆ ಮಹಿಳೆಯ ಮನಸ್ಸು ಅದಕ್ಕೆ ತುಡಿತಾ ಇರುತ್ತಲ್ಲ.
0: ಆಮೇಲೆ ಇನ್ನೊಂದು ಸಂಧ್ಯಾರಾಗ ಅಂತ. ಸಂಧ್ಯಾರಾಗ ಅಂದರೆ ಈ ನಾನು ಎಲ್ಲರೂ ನೋಡ್ತೀನಿ, ನಮ್ಮ ಅಮ್ಮನಿಂದ ಹಿಡಿದ್ರೆ ನೋಡ್ತೀನಿ, ಬೇರೆಯವರ ಹೆಣ್ಮಕ್ಳು ಈ ವಯಸ್ಸಾದ ನನಗೆಲ್ಲ ಮೊದಲಿಂದ ಈ ಊರಲ್ಲಿ ಬಂದಾಗಿಂದ ಸ್ವಲ್ಪ ಜನ ಎಲ್ಲ ಪರಿಚಯ ಇದ್ದಾರೆ ಬಿ ಸಿ ಪಾರ್ಟಿ ಅಲ್ಲೇ ಇಲ್ಲಿ, ಅವರೆಲ್ಲ ಈಗ ಓಲ್ಡ್ ಏಜ್ನ ವಾಲ್ತಾ ಇದ್ದಾರೆ. ಅವ್ರ ಮನೆಯಲ್ಲಿ ಆಗು ಹೋಗುಗಳನ್ನು ಅವರು ತಿಳಿಸಿರ್ತಾರೆ. ನಮ್ಮ ಮನೆಯಲ್ಲಿ ನಮ್ಮ ನಾದಿನಿ ಅವರು ಇದ್ದಾರೆ, ಅವರು ಏಜ್ ಐತಿ, ಈಗ ಮಗ ಫಾರಿನ್ದಲ್ಲಿದ್ದಾನೆ, ಮಗಳು ದೂರದಲ್ಲಿದ್ದಾರೆ, ಹೀಗಾಗಿ ಅವ್ರ ಪರಿಸ್ಥಿತಿ ಅವ್ರ ಅನಿಸಿ ಏನಾಗ್ತಾವೋ ಆ ಪರಿಸ್ಥಿತಿ ಯಾರು ಇಲ್ಲ, ದುಡ್ಡು ಸಾಕಷ್ಟು ಕೊಡ್ತಾರೆ ಅವರು, ಆದ್ರೆ ಪ್ರೀತಿ ಹಂಚಕ್ಕೆ ಸಾಧ್ಯಿಲ್ಲ. ಅವ್ರ ಹತ್ರ ಅವ್ರಿಗೆ ಏನು ಬೇಕಾಗಿರ್ತೈತಿ ಈ ವಯಸ್ಸಿನಾಗ ಅಂದ್ರೆ, ಕುಂತ ಒಂದು 10 ನಿಮಿಷ ನಮ್ಮ ಜೊತೆ ಮಕ್ಕಳು ಮಾತಾಡಲಿ, ತಮ್ಮ ಭಾವನೆಗಳನ್ನ ಹಂಚ್ಕೊಳ್ಳಿ ಅನ್ನೋದು ಅಷ್ಟೇ ಬೇಕಾಗಿರ್ತೈತಿ, ಬೇರೆ ಏನೋ ಅವ್ರಿಗೆ ಬೇಕಾಗಿರ್ತೈತಿ. ಅವರು 20,000 ಕೊಟ್ಟು ಈ ಕಥೆಯಲ್ಲಿ 25,000 ಕೊಟ್ಟು ತಾಯಿಯನ್ನು ಹಾಸಿಗೆಡ ತಾಯಿಯನ್ನು ನೋಡ್ಕೊಳಕ ಕೆಲಸದವ್ರನ್ನ ನಿಮ್ಮಿಸ್ತಾರೆ. ಆದ್ರೆ ಸೊಸಿಗೆ ಮಗಗ ಮೊಮ್ಮಗ ಅವ ಅಜ್ಜಿ ಕಡೆ ಹೊಳ್ಳಿ ನೋಡುವಂತ ಒಂದು ಕ್ಷಣನೂ ಟೈಮ್ ಇರಂಗಿಲ್ಲ. ಅವಾಗ ಅವರು ಯಾವ ರೀತಿ ಅಕ್ಕಿಗೆ ತಳಮಳ ಆಗ್ತೈತಿ, ಆ ನರ್ಸ್ ಏನಾದ್ರೂ ಕೆಲಸದವ್ರು ಕೆಲಸದವ್ರು ಆಕೆ ಅವ್ರನ್ನ ಹೆಂಗ್ ನೆಗ್ಲೆಕ್ಟ್ ಮಾಡ್ತಾಳ, ಕೆಳಗೆ ಬೀಳ್ತಾರು, ಆಕೆ ತನ್ನ ಫೋನು ತನ್ನ ಇದು ಡ್ಯೂಟಿ ಅಂತ ಮಾಡ್ತಿರ್ತಾರ ಅವ್ರು, ಎಷ್ಟೇ ದುಡ್ಡು ತಗೊಂಡ್ರು. ಅವಾಗ ಹೋಗಿ ಬಿದ್ದು ಅವ್ರು ಕೊನೆಯಸರು ಇಡತಾರ, ಹಾಗೆ ಮಗ ಬರ್ತಾನ, ಎಲ್ಲರೂ ಕಣ್ಣೀರು ಸುರಿಸ್ತಾರು, ಇದು ಮಾಡ್ತಾರೆ. ಆದರೂ ಅವ್ರಿಗೆ ಸಂಧ್ಯಾಕಾಲದಾಗ ಒಂದು ತೃಪ್ತಿಯನ್ನು ಸಿಗಲಿಲ್ಲ, ಅದನ್ನು ನಾನು ವ್ಯಕ್ತ ಮಾಡೋಕ್ಕೆ ಪ್ರಯತ್ನ ಪಟ್ಟೇನೆ. ಇನ್ನು ತಮಸೋಮ ಜ್ಯೋತಿರ್ಗಮದಲ್ಲಿ ಇನ್ನೊಂದು ಕತೆ ಇದೆ. ತಮಸೋಮ ಜ್ಯೋತಿರ್ಗಮ ಅಂದರೆ ಹೆಡ್ಲೈನ್ನೇ ಇರುವಂಗೆ, ಒಬ್ಬ ಶ್ರೀಮಂತರ ಅದು ಸ್ಪರ್ಧಾಕಂತ ಇದ್ರಾಗ ಹಾಕಿದ್ರು, ಅದ್ರ ಮೇಲೆ ನಾನು ಅದನ್ನ ಕತೆ ಯಾವಾಗ ಬರೋದಿ, ದೀಪಾವಳಿ ಸ್ಪರ್ಧಾಕ ಯಾವುದೋ ಆನ್ಲೈನ್ದಲ್ಲಿ ಬರೆದಿದ್ರು, ಹಿಂಗೆ ಬರೀರಿ ಆ ವರ್ಡ್ ಮೇಲೆ ನೀವು ಒಂದು ಕತೆ ಸೃಷ್ಟಿ ಮಾಡ್ರಿ ಅಂತ. ಅವಾಗ ನನ್ನ ಭಾವನೆಯಲ್ಲಿ ಮೂಡ್ಬಂದದ್ದು, ಈಗ ಕೆಲಸದವ್ರನ್ನ ನಾವು ಇಟ್ಕೊಂಡಿವಿ, ಶ್ರೀಮಂತರು ಇರ್ತಾರ, ಅವ್ರ ಕೆಲಸದವ್ರನ್ನ ಇಟ್ಕೋತಾರೆ, ಆಕಿಗೆ ಮಗುವಿಗೆ ಕಣ್ಣು ಇರೋದಿಲ್ಲ ಹೊಟ್ಟೆ ಕಣ್ಣು, ಆದ್ರೆ ಒಡತಿ ಭಾಳ ಒಳ್ಳೆಯವಳು ಇರ್ತಾಳೆ, ಅವತ್ತು ಹಬ್ಬದ ದಿನ ಆದ್ರೂ ಆಕಿ ಮನೆಗೆ ಕೆಲಸಕ್ಕೆ ಬರ್ತಾಳೆ. ಅವ್ರ ಮನೆಗೆ ಅಚಾನಕ್ ಆಗಿ ಕಣ್ಣಿನ ಡಾಕ್ಟರ್ ಅವ್ರ ರಿಲೇಷನ್ಸ್ ಒಬ್ರು ಬಂದಿರ್ತಾರೆ, ಹಿಂಗಾಗಿ ಅವ್ರ ಮನೆ ಬೆಳಕು ಇದು ಹಬ್ಬ ಹರಿದಿನ ಎಷ್ಟಿವ್ರ ಸಂಭ್ರಮ, ಬಡವರಿದ್ರು ನಮಗೇನು ಇಲ್ಲಲ್ಲ ಅನ್ನುವ ಒಂದು ತುಮುಲ ಆಕೆಯಲ್ಲಿ ಓಡಾಡ್ದೆ. ತನ್ನ ಮಗುಗೇನು ಇಲ್ಲ, ಅಲ್ಲಿ ದೀಪ ಎಲ್ಲ ಬೆಳಗಿರ್ತಾರ, ಪೂಜಾ ಮಾಡಿರ್ತಾರ, ಅದನ್ನೆಲ್ಲ ನೋಡಿ ನಾನು ಮಾಡ್ಬೇಕಿಲ್ಲ ಅನ್ನೋ ಆಕಿ ಒಳಗೆ ಭಾವನೆಯಲ್ಲಿ ತುಡಿತ ಚಲವಾಗಿರ್ತೈತಿ. ಮಗಳನ್ನ ಒಂದು ಮೂಲ್ಯಾಕ ಕುಂಡ್ರಿಸಿ ಆಕಿ ತನ್ನ ಕೆಲಸ ಎಲ್ಲ ಮುಗಿಸ್ಕೊತಾಳು. ಅವಾಗ ಒಡತಿ ಇದ್ದಕ್ಕಿ ಮಗುವಿನ ಕರೆದು ಡಾಕ್ಟರ್ಗೆ ತೋರಿಸಿ ಆ ಕಣ್ಣನ್ನೇ ಆಕಿಗೆ ಆಪರೇಷನ್ ಮಾಡಕ್ಕ ಸಹಾಯ ಮಾಡ್ತೀವಿ, ಫ್ರೀಯಾಗಿ ಮಾಡ್ತೀವಿ ಅಂತೆಲ್ಲ ಹಂಚ್ಕೊಂಡು ನಿನ್ನ ಮಗಳಿಗೆ ಕಣ್ಣು ಬರ್ತಾವ ಅಂತೇಳಿ ಆಶ್ವಾಸನೆಯನ್ನು ಕೊಡ್ತಾರೆ. ಆ ರೀತಿಯೊಳಗೆ ನಾನು ತಮಸೋಮ ಜ್ಯೋತಿರ್ಗಮಯ ಅಂತ ಅದನ್ನ ಕಥೆಯನ್ನು ಸೃಷ್ಟಿ ಮಾಡಿ ಬರೆದಿದ್ದೀನಿ. ಮತ್ತೆ ಇನ್ನು ಜೀವನ ಪಯನ ಕಥಾ ಸಂಕಲನದಲ್ಲಿ ಹೇಳೋದಾದ್ರೆ ಬೆಂಕಿಯಿಂದ ಬಾಣಲಿಗೆ ವಜ್ರದ ಉಂಗುರ ಅಂತ ಬರೆದಿದ್ದೀನಿ. ಅದು ಕೆಲಸದವರು ಮೇಲೆ ನಾವು ಅಪನಂಬಿಕೆ ಬಹಳ ಇರ್ತೈತಿ, ಬೇಕಾದಂಗೆ ಅವ್ರು ಎಷ್ಟೋ ವರ್ಷ ದುಡಿತಿರ್ತಾರಂದ್ರು ನಮ್ಗೆ ಏನೋ ಒಂದು ಏನೋ ಏನೋ ತಗೊಂತಾರೋ ಸಾಮಾನು ಕದೀತಾರೋ ಅಂತ ಅವ್ರ ಮೇಲೆ ಒಂದು ಕಣ್ಣು ಇಟ್ಟಿರ್ತೀವಿ. ಈಗಂತೂ ಮತ್ತೆ ಸಿ ಸಿ ಟಿ ವಿ ಕ್ಯಾಮ್ರಾನು ಹಾಕಾಕತ್ತೀವಿ. ಅವಾಗ ಆಕೆ ಎಷ್ಟು ನಿಯತ್ತಿನಿಂದ ಎಷ್ಟೋ ವರ್ಷದಿಂದ ದುಡಿಯುವಂತ ಹೆಣ್ಮಗಳು, ಆಕೆ ಸೊಸಿ ಹೊಸವಾಗಿ ಮದುವೆಯಾಗಿ ಮನೆಗೆ ಬರ್ತಾಳೆ, ಭಾಳ. ಅಕ್ಕಿದ ಒಂದು ಉಂಗುರ, ವಜ್ರದ ಉಂಗುರ ಎಲ್ಲೋ ಕಪಾಡ್ನಾಗ ಮೂಲಾಗೆಲ್ಲೋ ಸಿಕ್ಕೊಂಡಿರ್ತೈತಿ, ಬರ್ತಡೇ ಇರ್ತೈತಿ ಮಗಂದು. ಅವಾಗ ಆಕಿ ನನ್ನ ಉಂಗುರ ಕಾಣವಲ್ತು, ಮತ್ತೆ ಮಣಿ ಎಲ್ಲೂ ಹುಡುಕಿದೇನ್ರಿ ಕಾಣವಲ್ದು, ಆಕಿ ನಿಮ್ಮ ಕೆಲಸದ ಈಕಿನ ತಗೊಂಡಾಳ ಕಮಲಮ್ಮಣ ಅಂಥೇಳಿ ಆಕಿ ಒತ್ತ ಕೊಟ್ಟು ಹೇಳಿ ಆಕಿನ ನಿಂಡ್ರಿಸಿ ಆಕಿನೆಲ್ಲ ಹುಡುಕ್ಯಾಡಿ ಮಾಡಿ ಆಕೆ ಮರದಿವಸದಿಂದ ಕೆಲಸಕ್ಕನ ಬರೋಂಗಿಲ್ಲ, ಆಕಿಗೆ ತ್ರಾಸ ಆಗ್ತೈತಿ, ಆಕೆ ಏನೂ ತೊಗೊಂಡಿರಂಗಿಲ್ಲ. ಆದ್ರೂ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ, ಹಂಗೆ ಹೆಂಗೆ ಅನ್ಸೋಣ. ಈಕೆ ಅತ್ತೆ ಹೇಳ್ತಾ ಇರ್ತಾರೆ, ಇಲ್ಲಮ್ಮ ಆಕೆ ಆ ಥರದ ಎಲ್ಲ ಹೆಣ್ಮಗಳು ಭಾಳ ಒಳ್ಳೆ ಆಕೆ ಅಂತಂದ್ರು ನಂಬಂಗೆ ಇಲ್ಲ. ಆದ ಆಮೇಲೆ ಮರುದಿವಸ ಅದು ಕಬೋರ್ಡ್ ಕ್ಲೀನ್ ಮಾಡುವಾಗ ಉಂಗುರ ಸಿಗ್ತೈತಿ, ಅವ್ರ ತಪ್ಪಿನ ಅರಿವಾಗ್ತೈತಿ. ಆಕಿನ ಕರೆಸಿ ಮತ್ತೆ ಕ್ಷಮಾ ಕೋರಿ ಮತ್ತೆ ಕಂಟಿನ್ಯೂ ಆಗಿ ತಮ್ಮ ಮನೆಯಲ್ಲೇ ಕೆಲಸಕ್ಕೆ ಇಟ್ಕೋತಾರೆ ಆ ಥರ. ಆಮೇಲೆ ಕರೋನಾದಾಗ ಆದಂಥ ನಾವು 2 ವರ್ಷ ಸುಮ್ಮನೆ ಕೂತ್ವಲ್ಲ, ಅವಾಗೂ ನಾ ಭಾಳಷ್ಟು ಸಾಹಿತ್ಯನ ರಚಿಸಕ್ಕೆ ನನಗೊಂದು ಟೈಮ್ ಸಿಕ್ತು ಮನೆಯಲ್ಲೇ ಕೂತ್ಕೊಂಡಿದ್ರಿಂದ ಸ್ವಲ್ಪ ಎಲ್ಲ ಕರೋನಾ ಬಗ್ಗೆ ಕತೆಗಳನ್ನ ಅವಾಗ ತೀರ್ಕೊಂಡಾಗ ಯಾವ ಥರ ಭಾವನೆ ಆಗತಿ, ಆಮೇಲೆ ಹಾಸ್ಪಿಟಲ್ದಾಗ ಹೋಗಕ್ಕೆ ಅವ್ರಿಗೆ ಅವಕಾಶ ಇರಂಗಿಲ್ಲ, ಮುಟ್ಟಂಗಿಲ್ಲ ಇದು. ಆಮೇಲೆ ದೂರ ದೂರದಾಗ ಅವ್ರು ಇರ್ತಾರೆ ಮಕ್ಕಳು, ಇಲ್ಲಿ ಇವ್ರು ಸಿಕ್ಕೊಂಡಿರ್ತಾರೆ ತಂದೆ ತಾಯಿ ಅಷ್ಟೇ ಇರ್ತಾರೆ, ಅವ್ರ ಭಾವನೆಗಳು ಹೆಂಗಾಗ್ತಾವೆ ಏನಾಗ್ತವೆ ಅದ್ರ ಬಗ್ಗೆನೂ ಒಂದೆರಡು ಕತೆಗಳನ್ನು ನಾನು ಅದರಲ್ಲಿ ಜೀವನ ಪೈನ. ಆಮೇಲೆ ಶಿಕ್ಷಣವೇ ಶಕ್ತಿ ಅಂತ ಬರೆದಿದ್ದೀನಿ, ಅದು ನಾನು PUC ಸೆಕೆಂಡ್ ಕರೆಯುವಾಗ ನಮ್ಮ ಊರಲ್ಲಿ ಹಳ್ಳಿ ದೊಡ್ಡಮ್ಮ ಇದ್ದಾರೆ ನಮ್ಮ ತಂದೆ ಮನೆಯಲ್ಲಿ, ಅವರು ಒಟ್ಟೆ ಗಂಡ ಮಕ್ಕಳಂದ್ರೆ ಸಣ್ಣವರಿದ್ದಾಗ ನಮ್ಗೆ ಏನೋ ಮನೆಯಲ್ಲಿ ತಿಂಡಿ ತೀರ್ಥ ಮಾಡಿದ್ರು ಏ ನೀವು ಹಿಡಿಬೇಡ್ರಿ ಅಂತ ಅನ್ನೋದು ಮಗಗಷ್ಟ ಕೊಡೋದು, ಯಾಕಂತ ನಾವು ಕ್ವಶನ್ ಮಾಡಿ ಜಗಳಾಡ್ತಿದ್ವಿ ಅವ್ರ ಜೊತೆ, ಯಾಕೆ ನಮ್ಗೆ ಯಾಕಿಲ್ಲ ಏ ಅವ್ನು ಗಂಡ ಮಗ ಅದಾನ ನೀವೇನು ಸುಮ್ಮನೆ ಇರ್ರಿ ಅಂತ ಹಿಂಗೆ ಬೈ. ಆಮೇಲೆ ಏನು ನಿಮ್ಗೆ ಯಾಕೆ ಹೆಣ್ಮಕ್ಳಿಗೆ ಶಿಕ್ಷಣ ಬೇಕಷ್ಟೆ, ಗಂಡನ ಮನೆಗೆ ಹೋಗೋರು ನಾಳೆ ಎಷ್ಟೊತ್ತಿದ್ರು ನೀವು ಏನಲ್ಲ ನಾಳೆ ಏನು ಅಷ್ಟು ಕಲಿತು ಏನು ಮಾಡೋರಿದ್ದೀರಿ ನಾಳೆ ಹೆಂಗಿದ್ರು ಗಂಡನ ಮನೆಯಾಗ ಬಿಡ ಹಿಂಗೆ ಒಂದು ತಲೆಯಾಗ ಅವ್ರಿಗೆ ಬ್ರೈನ್ ಆಗಿತ್ತು. ಅವ್ರ ಸಂಬಂಧಿಕರೊಬ್ಬರು ಅವ್ರ ಅಕ್ಕನ ಮಗಳು ಏನೋ ಮದುವೆಯಾಗಿ ವಿಧವೆ ಆಕೆ ಗಂಡ ಇಕ್ತಮ್ಮ ಏನೋ ಒಂದು ಇದರಲ್ಲಿ ತೀರ್ಕೊಂಡ್ಮೇಲೆ ಆಕೆ ಕಲ್ತದ್ದು ಇತ್ತಂತೇಳಿ ಆಕೆ ಮುಂದೆ ತನ್ನ ಕಾಲ ಮೇಲೆ ನಿಂತು ಮಗು ಏನು ನೋಡ್ಕೊಂಡ್ಲು ಬೆಂಗಳೂರಲ್ಲಿ ಇನ್ನೂವರೆಗೂ ಆಕೆ ಆದ ಘಟನೆಗಳಿವಿಲ್ಲ, ಆಕೆ ವರ್ಕ್ ಮಾಡ್ತಾಳ ಅದನ್ನೆಲ್ಲ ನೋಡಿ ನಾನು ಮತ್ತೊಮ್ಮೆ ಬೆಟ್ಟದಾಗ ಹೇಳಿದೆ ನೋಡು ಬೇಡಮ್ಮ ಹಿಂಗಂತಿದ್ದಿ. ಮತ್ತೆ ಏನು ಇಲ್ಲ ಅಂತಂದ್ರೆ ಗಂಡ ಹಿಂಗಾದಾಗ ಹೆಣ್ಣು ತಾನೇ ಎಲ್ಲ ನಿಭಾಯಿಸ್ಬೇಕಾಗ್ತೈತಿ, ಅದಕ್ಕಾಗಿ ನಿಭಾಯಿಸಿದ್ಲೋ ಇಲ್ಲೋ ಅಂತ ಹೇಳಿ ಆಕೆ ನಮ್ಮ ಒಳ್ಳೆ ಅವ್ರಿಗೆ ಮರು ಕ್ವಶನ್ ಹಾಕಿದೆ ನಾವು. ಅದು ಎಲ್ಲ ಭಾವನೆ ಇತ್ತಲ್ಲ ಅದ್ರ ಮೇಲೆನ ಒಂದು ಕಥೆಯನ್ನು ನಾನು ಸೃಷ್ಟಿ ಮಾಡಿದೆ.
1: ಅಂದ್ರೆ ನೈಜ ಕಥೆಗಳಿಗೆ ಒಂದು ಕಾಲ್ಪನಿಕ ರೂಪವನ್ನ ಕೊಡ್ತಾ ತಾವು ಕಥೆಗಳನ್ನ ಸೃಷ್ಟಿ ಮಾಡಿಸುವ ಶೈಲಿನೇ ಒಂದು ವಿಭಿನ್ನವಾಗಿದೆ. ಮೇಡಮ್, ಇನ್ನು ತಾವು ಸಾಹಿತ್ಯದ ಜೊತೆಗೆ ಸಮಾಜ ಸೇವೆಯಲ್ಲೂ ಕೂಡ ಸಕ್ರಿಯರಾಗಿದ್ದೀರಾ, ಹಾಗೇನೆ ಅನೇಕ ಮಹಿಳಾ ಸಂಘಟನೆಗಳಲ್ಲಿ ವಿವಿಧ ಜವಾಬ್ದಾರಿಗಳನ್ನ ಕೂಡ ನಿಭಾಯಿಸ್ತಾ ಬರ್ತಾ ಇದ್ದೀರಾ, ಈ ಜೊತೆಗೆ ಕುಟುಂಬದ ನಿರ್ವಹಣೆ ಕೂಡ ಇದೇ ಇರುತ್ತೆ ಪ್ರತಿಯೊಬ್ಬ ಮಹಿಳೆಗೆ. ಹೇಗೆ ಮೇಡಮ್ ಈ ಎಲ್ಲ ಸಮತೋಲನವನ್ನ ಹೇಗೆ ಕಾಪಾಡ್ಕೊಂಡು ಬರ್ತೀರಾ, ಕುಟುಂಬದ ಸಹಕಾರ ಯಾವ ರೀತಿ ಇದೆ ಅಂತ?
0: ನಮ್ಮ ಮನೆಯವರು ಅಶೋಕ ಪಾಟೀಲ್ ಅವರು, ಅವರು ವಕೀಲರ ವೃತ್ತಿಯಲ್ಲಿದ್ದಾರೆ. ಅವರು ಬೆಳಿಗ್ಗೆ ಅವ್ರಿಗೆ ಊಟದ್ದು ಇದು ಎಲ್ಲ ತಿಂಡಿದೆಲ್ಲ ವ್ಯವಸ್ಥೆ ಮಾಡಿಟ್ಟು ಆಮೇಲೆ ಮಧ್ಯಾಹ್ನ ಟೈಮ್ ನಮ್ಗೆ ಯಾವುದೋ ಒಂದು BC ಪಾರ್ಟಿ ಅಂತ ಸೇರ್ಕೋತೀವಿ ಅಲ್ಲೊಂದು ಸ್ವಲ್ಪ ಫ್ರೆಂಡ್ಸ್ ಸರ್ಕಲ್ ಹಾಕಾರ. ಆಮೇಲೆ ಈಗ ನಾನು ಅಂಜನಾ ಮಹಿಳಾ ಮಂಡಳ ಅಂತ ನಮ್ಮ ಏರಿಯಾದಲ್ಲಿ ನಾವು ಒಂದು 11 ಜನ ಗೆಳತಿರೆಲ್ಲ ಸೇರಿಕೊಂಡು ಒಂದು ಮಂಡಳವನ್ನು ಕಟ್ಕೊಂಡಿದ್ವಿ. ಮೊದಲೆಲ್ಲ ಲಿಂಗಾಯತ್ ಮಹಿಳಾ ಸಮಾಜಕ್ಕೆ ಮೊದಲು ನಾನು ಆದ್ಯತೆ ಕೊಟ್ಟದ್ದು ಅವಾಗ. ಆಮೇಲೆ ಈ ಜ್ಯೋತಿಭಾವಿ ಕಟ್ಟಿಯವ್ರದ್ದು ಇದೆಯಲ್ಲ ಸ್ಫೂರ್ತಿ ಮಹಿಳಾ ಮಂಡಳ ಅಂತ ಅಲ್ಲಿ, ಆಮೇಲೆ ಮಹಾಲಕ್ಷ್ಮಿ ಮಹಿಳಾ ಮಂಡಳ ಅಂತ ಮಾಂತೇಶ್ ನಗರದಲ್ಲಿ ಇದೆಯಲ್ಲ ಅಲ್ಲಿ ಕೂಡ ನಾನು ನೀ ಎಲ್ಲ ಕಡೆ ಇದು ಸೆಕ್ರೆಟರಿ ಆಗಿ ಅದು ಇದು ಅನುಭವ ಐತಿ ಅಧ್ಯಕ್ಷ ಆಗುವಂತ ಒಂದು ವರ್ಷ ನನಗೂ ಅಲ್ಲೂ ಅಧ್ಯಕ್ಷತೆಯನ್ನು ನಾನು ನಿರ್ವಹಿಸಿದೆ. ಆಮೇಲೆ ಈಗ ಅಂಜನಾ ಮಹಿಳಾ ಮಂಡಳದ ಕಾರ್ಯದರ್ಶಿ ಆಗಿದ್ದೀನಿ. ಹೀಗಾಗಿ ಅಲ್ಲೆಲ್ಲ ನನಗೆ ಹೆಚ್ಚಿನ ನಾಲೆಜ್ ಸಿಗ್ತೈತಿ ಮಹಿಳಾ ಮಂಡಳಗಳಿಂದ, ಎಲ್ಲರ ಭಾವನೆಗಳು ಹೆಂಗಿರ್ತಾವೆ, ಅವ್ರದ್ದು ಇದು ಸಹಕಾರ ಹೆಂಗೆ, ಯಾವ ರೀತಿ ನಾವು ಜವಾಬ್ದಾರಿಯನ್ನು ನಿಭಾಯಿಸ್ಬೇಕು, ಕೌಟುಂಬಿಕ ಜವಾಬ್ದಾರಿ ಮತ್ತು ಎರಡೂ ಸಮತೋಲನವಾಗಿ ನಿಭಾಯಿಸ್ಕೊಂಡು ಹೋಗ್ಲೇಬೇಕಲ್ಲ. ಆಮೇಲೆ ಬಿಡುವಿನ ವೇಳೆಯಲ್ಲಿ ರಾತ್ರಿಯಲ್ಲಿ ಹೆಚ್ಚು ಬರಿಬೇಕು ಅನಿಸ್ತೈತಿ ನನಗೆ, ರಾತ್ರಿ ಮಲಗಿರ್ತೇನಲ್ಲ ಅವಾಗ ಬರಿಬೇಕಂತ ಮುಂಜಾನೆಯಿಂದ ಏನು ವಿಚಾರ ಬಂದಿರಂಗಿಲ್ಲಲ್ಲ ಅವನ್ನೆಲ್ಲ ಅವಾಗ, ಆಮೇಲೆ ಮಧ್ಯಾಹ್ನ ಏನಾದ್ರು ಖಾಲಿ ಇದ್ರೆ ಅವಾಗ, ಒಮ್ಮೆ ಸುಮ್ಮನೆ ಹಂಗೆ ಮೊಬೈಲ್ದಲ್ಲೇ ಟೈಪಿಸ್ ಆಗಿಂದಾಗ ಕವನಗಳನ್ನು ಬರೆದು ಹಾಕ್ತೀನಿ ಒಮ್ಮೆ, ನಾನು ಏನು ಪುಸ್ತಕದಲ್ಲೇ ಇಳಿಸ್ಬೇಕಂತೂ ಇಲ್ಲ, ಮೊಬೈಲ್ದಲ್ಲೂ ಈಗೆಲ್ಲ ಬರೆಯೋಕೆ ಬರುತ್ತಲ್ಲ ಆ ಥರ ಮಾಡಿನೂ ಕಳಿಸಿರ್ತೀನಿ. ಅವು ರಗಡ್ ಮಂದಿಗೆ ಮೆಚ್ಚುಗೆ ಆಗ್ತಾವೆ, ಏನೋ ಒಂದು ಹಬ್ಬ ಹರಿದಿನ ಪಂಚಮಿ ಬಂತು ದೀಪಾವಳಿ ಬಂತು ಸ್ವಾತಂತ್ರ್ಯೋತ್ಸವ ಈ ಥರ ಬಂದಾಗ ಅದಕ್ಕೆ ಸೀಮಿತ ಇದು ಆದಂಥ ಕವನಗಳನ್ನ ಅವತ್ತೇ ರಚಿಸಿ ನಾನು ಹಾಕ್ತೀನಿ. ಆಮೇಲೆ ಯಾರಾದ್ರ ಬರ್ತ್ಡೇ ಇದ್ರೆ ಭಾಳ ಅವ್ರ ಬಗ್ಗೆ ನನಗೆಲ್ಲ ಪರಿಚಯ ಇತ್ತಂದ್ರೆ ಅವ್ರ ಬಗ್ಗೆನೂ ಒಂದು ಕವನ ಬರೆದು ಓದಿಂದ್ರೆ ಇಷ್ಟು ಖುಷಿ ಪಡ್ತಾರೆ ಅವರು, ಭಾಳ ಕಣ್ಣಾಗ ನೀರ ಬರ್ತಾವೆ ಅವ್ರಿಗೆ ಎಲ್ಲರಿಗೂ ಆ ಥರ.
1: ಕುಟುಂಬದವರ ಸಹಕಾರ ಹೇಗಿದೆ ಮೇಡಮ್?
0: ಕೊಡ್ತಾರ್ರಿ ಮಕ್ಕಳು ಎಲ್ಲ ನನಗೆ, ಮಮ್ಮಿ ಭಾಳ ಚೆನ್ನಾಗಿ ಬರೀತಿ ಬರೀ ನೋಡು ಈಗ ನೀವು ಬರ್ಯಾಕೆ ಸ್ಟಾರ್ಟ್ ಮಾಡಿದಿ ಅಂತ ಅವರು ಎಲ್ಲರೂ ಖುಷಿ ಪಡ್ತಾರೆ. ಮತ್ತು ನಮ್ಮ ಮನೆಯಲ್ಲಿ ತಂದೆ ತಾಯಿ ನಮ್ಮ ಅಪ್ಪರು ತೀರ್ಕೊಂಡಾರೆ ನಮ್ಮ ಅಮ್ಮ ಅದಾರೆ ಅವರು ಖುಷಿ ಪಡ್ತಾರೆ, ತಂಗಿ ತಮ್ಮ ತಮ್ಮಂದರು ವಕೀಲ್ ಅದಾನ ಡಾಕ್ಟರ್ ಅದಾರ ಆಮೇಲೆ ತಂಗಿದು ಬಿಸ್ನೆಸ್ ಮಣ್ಣಿ ಕೊಟ್ಟಾರ ಇಲ್ಲಿ ಧಾರವಾಡದಲ್ಲಿ ಅವರು ಇರ್ತಾರೆ. ಎಲ್ಲರೂ ಭಾಳ ಖುಷಿ ಪಡ್ತಾರೆ. ನಮ್ಮ ಬಳಗದಾಗಂತೂ ತವ್ರ ಮನ್ಯಾಗ ಎಲ್ಲರೂ ಕವಿಯಿತ್ರಿ ಕವಿಯಿತ್ರಿ ಈಗೆಲ್ಲ ಉಲ್ಟ ನನ್ನ ಹೆಸರು ಬಿಟ್ಟಾರ ಪ್ರಭಾವತಿ ಕವಿಯಿತ್ರಿ ಏನುವ ಲೇಖಕಿ ಏನಂತಿ ಏನಂತಿ. ಆಮೇಲೆ ಎಲ್ಲರೂ ಬೆಟ್ಟದ ಗೆಳ್ತಾರಲ್ಲ ಕೇಳ್ತಾರಲ್ಲ ಖುಷಿಲೇ ಏನು ಚಂದ ಬರೀತೀರಿ ನೀವು ಏನು ಚಂದ ಬರೀತೀರಿ. ಅದೊಂಥರ ಏನೋ ತುಂಬ ಮನಸ್ಸು ತುಂಬ ಖುಷಿ ನನಗೆ ಆವಾಗ ಆಗ್ತೈತಿ.
1: ಮೇಡಮ್ ಈಗ ನಿಮಗೆ ಹಾಡೋದು ಬರೆಯೋದು ಅಂದರೆ ತುಂಬ ಇಷ್ಟ, ಜೊತೆಗೆ ಅಭಿನಯ ಮಾಡೋದು ಕೂಡ ತುಂಬ ಇಷ್ಟ.
0: ಹೌದು ನಾವು ಇದರಲ್ಲಿ ಎಲ್ಲ ಸೆಕ್ರೆಟರಿಯಾಗಿದ್ದಾಗ ಮತ್ತು ಇದ್ದಿದ್ದಾಗ ಲಿಂಗಾಯತ್ ಮೇಳ ಸಮಾಜ ಮತ್ತು ಮಹಾಲಕ್ಷ್ಮಿ ಮೇಳಮಂಡಳಿ ಇವೆಲ್ಲ ಇದರಲ್ಲಿ ಡ್ಯಾನ್ಸ್ ನೃತ್ಯಗಳನ್ನು ನಾವು ಮಾಡಿದ್ದೀವಿ ಆವಾಗ. ಈಗ ಸ್ವಲ್ಪ ನನಗೇನಾಗಿದೆ 60 ವಯಸ್ಸಾಯಿತು ನನಗೂ ಈಗ, ಹೀಗಾಗಿ ಮಂಡಿ ನೋವು ಅದು ಇದು ಟೆನ್ಷನ್ನು ಈಗ ಅಷ್ಟೊಂದು ಅದರಲ್ಲಿ ಇನ್ವಾಲ್ವ್ ಆಗಕ್ಕೆ ಆಗ್ತಾ ಇಲ್ಲ ನನಗೆ. ಅದಕ್ಕೆ ಬರವಣ್ಣ ಕಡೆನೇ ಹೆಚ್ಚು ನಾನು ಒಲ್ವನಿಗೆ. ಆವಾಗ ಅಭಿನಯ ನಾಟಕದಲ್ಲಿ ಭುವನೇಶ್ವರ ಉತ್ಸವ ಅಂತ ಮಾಡ್ತಾರೆ ಇಲ್ಲಿ ಬೆಳಗಾವದಲ್ಲಿ ತುಂಬ ವಿಜೃಂಭಣೆಯಿಂದ ನಡೀತು 3 ದಿನ. ಅದರಲ್ಲೆಲ್ಲ ಸಾಕಷ್ಟು ನಾಟಕಗಳಲ್ಲಿ ನಾ ಎಲ್ಲ ಗಂಡು ಪಾತ್ರನೂ ಮಾಡೀನಿ, ಹೆಣ್ಣು ಪಾತ್ರನೂ ಮಾಡೀನಿ, ಆಮೇಲೆ ತಾಯಿ ಪಾತ್ರ ಮಾಡೀನಿ, ಮಗಳ ಪಾತ್ರ ಮಾಡೀನಿ, ಹಿಂಗೆ ಎಲ್ಲ ಪಾತ್ರಗಳನ್ನು ಅದರಲ್ಲಿ ನಿರ್ವಹಿಸಿದ್ದೀನಿ. ಎಲ್ಲರೂ ಆಮೇಲೆ ಕಾಮಿಡಿ ಹಳ್ಳಿ ಹೆಣ್ಮಕ್ಳು ಮಾಡಿದ್ವಿ, ಭಾಳ ಅಂದ್ರೆ ಭಾಳ ಮಂದಿಗೆ ಇಷ್ಟ ಆಯ್ತದ ಕಾಮಿಡಿ ನಾಟಕ ಅವಾಗ. ಹಿಂಗೆ ಆ ಥರ ನಾಟಕಗಳಲ್ಲೂ ಭಾಗವಹಿಸಿದ್ವಿ.
1: ಮೇಡಮ್ ತಮ್ಮ ಹವ್ಯಾಸಗಳಲ್ಲಿ ಹಾಡೋದು ಕೂಡ ಒಂದು ಹವ್ಯಾಸ, ಹಾಗಾಗಿ ತಮ್ಮ ಮನಸ್ಸಿಗೆ ತುಂಬಾ ಹತ್ತಿರವಾದ ಒಂದು ಹಾಡು ಅನ್ನೋದಾದ್ರೆ ಯಾವ ಹಾಡನ್ನ ಹೇಳಲಿಕ್ಕೆ ಇಷ್ಟಪಡ್ತೀರಾ ನಮಗಾಗಿ?
0: ಪಿಕ್ಚರ್ ಅಂತ ಹಾಡ್ಬೇಕಾ ಹೇಗೆ
1: ಯಾವುದು ನಡೆಯುತ್ತೆ ಮೇಡಮ್?

0: ಇದೆ.
1: ಮೇಡಮ್, ತಮಗೆ ಬಂದ ಪ್ರಶಸ್ತಿ ಪುರಸ್ಕಾರಗಳ ಬಗ್ಗೆ ಮಾತಾಡೋದಾದ್ರೆ,
0: ನಾನು ಯಾವಾಗಲೂ ಪ್ರಶಸ್ತಿ ಪುರಸ್ಕಾರ ಬೆನ್ನತ್ತಿ ಏನು ಹೋಗಿಲ್ಲ, ಆದ್ರೂ ಒಂದು ಸ್ವಲ್ಪ ಬಂದಿದ್ದಾವೆ. ಪೃಥ್ವಿ ಫೌಂಡೇಶನ್ ಅಂತ ಮಾಸೂರಿನವರು ಮಾಡ್ತಾರೆ, ಅವರು ಕೂಡ ನಂದು ಎಲ್ಲ ಕಾರ್ಯವೈಖರಿಗಳನ್ನೆಲ್ಲ ನೋಡಿ ಅನುಪಮ ಸೇವಾರತ್ನ ಪ್ರಶಸ್ತಿ ಅಂತ 2023 25ನೇ ತಾರೀಕು ನೀಡಿದ್ದಾರೆ. ಅದೇ ರೀತಿ ಅಖಿಲ ಭಾರತ ಕವಯಿತ್ರಿ ಸಮ್ಮೇಳನ ಅಂತ ಎಲ್ಲ ಕವಯಿತ್ರಿಯರು ಇಡೀ ಭಾರತ ದೇಶದವರೆಲ್ಲ ಸೇರಿ ಕಾರ್ಯಕ್ರಮಗಳನ್ನ ಮಾಡ್ತಾ ಇರ್ತೀವಿ ನಾವು. ಇಲ್ಲಿ ಬೆಳಗಾವದಲ್ಲಿ ವಿಜೃಂಭಣೆಯಿಂದ ಇಲ್ಲೇ ಆಯಿತು. ಆವಾಗ ಕೂಡ ನನ್ನ ಅಮ್ಮನ ಮಡಿಲು ಪುಸ್ತಕಕ್ಕೆ, ಕವನ ಸಂಕಲನ ಪುಸ್ತಕಕ್ಕೆ ಪುಸ್ತಕ ಪ್ರಶಸ್ತಿ ಅಂತ ಕೊಟ್ಟಿದ್ದಾರೆ. ಆಮೇಲೆ ಉಳುವಿ ಶಿಶು ಪುರಸ್ಕಾರ ನಮ್ಮ ಗುರುದೇವ್ ಮೇಡಮ್ ಅವರ ಬ್ರದರ್ ಸ್ಪಾನ್ಸರ್. ಹೋದ ವರ್ಷ 2025 ಸಾಹಿತ್ಯ ಸಂಸ್ಕೃತಿ ಪ್ರತಿಷ್ಠಾನ ಬೈಲೊಂಗಲ್ ಮುರುಗೋಡದಲ್ಲಿ ಇದರ ಕಾರ್ಯಕ್ರಮ ಆಯಿತು. ಅವರು ಕೂಡ ಒಂದು ಪ್ರಶಸ್ತಿಯನ್ನು ನನಗೆ ನೀಡಿದ್ದಾರೆ. ಇದನ್ನ ನಾನು ಪ್ರಶಸ್ತಿ ಬೆನ್ನಂತೆ ಹತ್ತಂಗಿಲ್ಲ, ಸ್ಟೇಜಸ್ ಸಿಗಬೇಕಂತೂ ನನಗೆ ಅನಿಸಲ್ಲ. ಬಟ್ ನನ್ನ ಮನಸ್ಸಿಗೆ ತೃಪ್ತಿ ಆದರೆ ಸಾಕು, ಒಂದೇನೋ ಸಮಾಜಕ್ಕೆ ಒಂದೇನೋ ಮಾಡಾಕತ್ತೀನಿ ಅಂತ ಒಂದು ಭಾವನೆ ಅಷ್ಟೇ ನನ್ನಲ್ಲಿ ಇದೆ.
1: ಅಂದರೆ ಪ್ರಶಸ್ತಿ ಪುರಸ್ಕಾರಗಳು ನಮಗೆ ಏನನ್ಸುತ್ತೆ ಅಂದರೆ, ನಮಗೆ ಇನ್ನೂ ಬರೆಯೋದಕ್ಕೆ, ಇನ್ನೂ ಓದೋದಕ್ಕೆ ಅದು ಪ್ರೋತ್ಸಾಹ
0: ಮಾಡ್ತಾವೆ.
1: ಖಂಡಿತ ಮೇಡಮ್. ಮೇಡಮ್, ಇನ್ನು ತಮ್ಮ ಮುಂದಿನ ಯೋಜನೆಗಳು ಏನು ಅಂತ, ಬರವಣಿಗೆಯಲ್ಲಿ ಆಗಿರ್ಬೋದು ಅಥವಾ
0: ಯೋಜನೆಗಳು ಅಂತಂದ್ರೆ, ಕೌಟುಂಬಿಕವಾಗಿ ಎಲ್ಲ ಸೆಟ್ಲ್ಡ್ ಐತ್ರಿ, ಯಾವುದು ಏನಿಲ್ಲ, ಎಲ್ಲ ಮದ್ವೆ ಇದು ಮಕ್ಕಳದು, ಮಗಳದು 2 ಮಗಂದು ಮೊನ್ನೆ ಮದ್ವೆ ಆಯ್ತು, ಇನ್ನು ಅದೆಲ್ಲ ಸರಿ ಇದೆ. ಎಕನಾಮಿಕಲಿ ಏನೂ ತೊಂದರೆ ಇಲ್ಲ, ನಮ್ಮ ಮನೆಯವರೆಲ್ಲ ನಮ್ಮನ್ನೆಲ್ಲ ಆರಾಮಾಗಿ ಇಟ್ಟಿದ್ದಾರೆ. ಆಮೇಲೆ ತಾಯಿ ಮನೆ ಕಡೆನೂ ಏನೂ ಚಿಂತೆ ಇಲ್ಲ ಆ ಥರ. ಈಗ ಇಲ್ಲಿ ಸಮಾಜಕ್ಕೆ ಹೇಳುವುದಂದರೆ, ನನ್ನ ಸಂದೇಶ ಶಿಶು ಸಾಹಿತ್ಯ ರಚಿಸಿಲ್ಲ ನಾನು, ಅದನ್ನೊಂದು ಬರೀಬೇಕಂತ ಪ್ರಯತ್ನವನ್ನು ನಡೆಸಿದ್ದೀನಿ. ಒಂದು 7 ಬರೀತಾ ಇದ್ದೀನಿ, ಒಂದು ಸ್ವಲ್ಪ ತೋರಿಸಿದ್ದೀನಿ ಅನ್ನೋ, ಅದನ್ನೆಲ್ಲ ಓದ್ಕೋತಾ ಇದ್ದೀನಿ. ಶಿಶು ಸಾಹಿತ್ಯ ಅಂದರೆ ಮಕ್ಕಳ ಕವನಗಳನ್ನು ಅಗದಿ ಪ್ರಾಸಬದ್ಧವಾಗಿ ಬರಿಬೇಕು, ಆಮೇಲೆ ಈಸಿ ಅವರಿಗೆ ವರ್ಡಿಂಗ್ಸ್ ಬರುವಂಗೆ ಬರಿಬೇಕು, ಆ ಥರ ಎಲ್ಲ ಇದೆಲ್ಲ. ಅದನ್ನೆಲ್ಲ ಒಂದು ಸ್ವಲ್ಪ ನೋಡಿಕೊಂಡು ಅಧ್ಯಯನ ಮಾಡಿ ಬರೆದ್ರೆ ಸರಿ, ಸುಮ್ಮನೆ ನನ್ನ ಮನಸ್ಸಿಗೆ ಬಂದಂಗೆ ಬರೆದ ಇದಾಗಲ್ಲ ಅಂತ ಒಂದು ಸ್ವಲ್ಪ ಎಲ್ಲ ಓದ್ತಾ ಇದ್ದೀನಿ ಆ ಬಗ್ಗೆ. ಅದನ್ನು ಒಂದು ಪ್ರಕಟಿಸ್ಬೇಕಂತೈತಿ. ಕತೆಗಳನ್ನು ಒಂದು 2-3 ಬರೆದಿಟ್ಟಿದ್ದೀನಿ, ಅವು ಒಂದು ಸ್ವಲ್ಪ ಸಂಗ್ರಹ ಆಗಬೇಕಲ್ಲ. ಆಮೇಲೆ ಕವನಗಳನ್ನಂತೂ ಬರಿತಾನೆ ಇರ್ತೀನಿ, ಅದನ್ನು ಇನ್ನೊಂದು ಮಾಡು ಅಂತ ಎಲ್ಲರೂ ಅಂತಾರೆ, ನೋಡಬೇಕು ಏನಾಗುತ್ತೋ ಗೊತ್ತಿಲ್ಲ. ಆದರೆ ಈ ವರ್ಷವೂ ಒಂದು ಬರಬಹುದು, ಅಥವಾ ಮುಂದಿನ ವರ್ಷ ಆದರೂ ಬರ್ತೈತಿ ಇನ್ನೊಂದು ಬುಕ್.
1: ಖಂಡಿತ ಮೇಡಮ್. ಮೇಡಮ್, ತಮ್ಮ ಒಂದು ಸಾಹಿತ್ಯ ಇನ್ನೂ ಅನೇಕ ವರ್ಷಗಳ ಕಾಲ ಹೀಗೆ ಮುಂದುವರಲಿ ಅನ್ನೋದು ನಮ್ಮ ವೇಣುಧ್ವನಿಯ ಹಾರೈಕೆ. ನಮ್ಮ ಕೇಳುಗರಿಗೆ ಕೇಳಿ ವೇಣುಧ್ವನಿಯ ಮೂಲಕ ತಮ್ಮಿಂದ ಒಂದು ಆತ್ಮೀಯ ಸಂದೇಶ ಅನ್ನೋದಾದ್ರೆ, ಯಾವ ಒಂದು ಸಂದೇಶವನ್ನು ಹೇಳಲಿಕ್ಕೆ ಇಷ್ಟಪಡ್ತೀರಾ?
0: ಮನೆಯಲ್ಲಿ ಈಗ ಹೆಣ್ಮಕ್ಳು ಇದ್ದವ್ರಿಗೆ ಗಂಡ್ಮಕ್ಳು ಪ್ರೋತ್ಸಾಹವನ್ನು ಕೊಡಬೇಕು. ಅವರಲ್ಲಿ ಏನು ಪ್ರತಿಭೆ ಐತೆ ಅನ್ನೋದನ್ನು ಗುರುತಿಸಿ ಅವ್ರಿಗೊಂದು ಅವ್ರ ಪ್ರೋತ್ಸಾಹ ಕೊಟ್ರೆ ಅವರು ತಮ್ಮಿದ್ದ ಒಂದು ಹೆಣಿಕೆ ಆಗ್ಬೋದು, ಹೊಲಿಗೆ ಆಗ್ಬೋದು, ಅಡುಗೆನ ಆಗ್ಬೋದು, ಒಂದು ಯಾವುದೋ ಒಂದು ಡಿಸೈನ್ ಮಾಡೋದಿರ್ಬೋದು, ಬರೀ ಬರೆಯೋದು ಇದಂತೂ ಅಲ್ಲ, ಭಾಷಣದಲ್ಲಿ ಎಕ್ಸ್ಪರ್ಟ್ ಇರ್ತಾರೆ, ಒಬ್ಬರು ಸಂಘಟನೆಯಲ್ಲಿ ಎಕ್ಸ್ಪರ್ಟ್ ಇರ್ತಾರೆ. ಹಿಂಗೆ ಅವ್ರಿಗೆ ಯಾವುದು ಅಡುಗಿದೆ ಅದಕ್ಕೆ ಅವರು ಹುರುಪ್ಲೆ ಮಾಡಿದ್ರೆ ಅವ್ರ ಮನಸ್ಸಿಗೆ ಸಮಾಧಾನ ಇರ್ತೈತಿ, ಮನೆಯನ್ನು ಚೆಂದ ನೋಡ್ಕೋತಾರೆ. ಅದಕ್ಕಾಗಿ ಅದಕ್ಕೆ ಪ್ರೋತ್ಸಾಹ ಕೊಡಬೇಕು ಗಂಡು ಮಕ್ಳು ಅಂತ ಕೇಳ್ಕೊತೀನಿ. ಪ್ರೋತ್ಸಾಹ ಇನ್ನು ಮತ್ತು ಹೆಣ್ಮಕ್ಳು ಕುಟುಂಬದ ಜವಾಬ್ದಾರಿಗಳನ್ನು ನಾವು ನಿರ್ವಹಿಸ್ಕೊಂತ, ವಯಸ್ಸಾತ್ ಬಿಡಿ ಇನ್ನೇನು ಮುಗೀತು ನಮ್ದು, ಇನ್ನಾತಕ್ಕೆ ಬೇಕಿದೆಲ್ಲ, ಹೊರಗಿಂದ ಇದೆ ನಮ್ಗೆ, ಅದು ಇದನ್ನು ಚಲುವಾಗ ಅದಿದನ್ನುಕಿನ ನಾವು ಒಂದೊಂದು ಸ್ವಲ್ಪ ಕುಟುಂಬದ ಜವಾಬ್ದಾರಿ ನಿರ್ವಹಿಸ್ಕೋತಾನ. ನಮ್ಮ ಪ್ರೀತಿ ಯಾವುದಾದ್ರೂ ಒಂದು ಹವ್ಯಾಸ, ತೋಟಗಾರಿಕೆ ಇರ್ಬೋದು, ಆಮೇಲೆ ಬರೆಯೋದು ಇರ್ಬೋದು, ಓದೋದು ಇರ್ಬೋದು, ಏನೋ ಒಂದು ಇರ್ತೈತಿ, ಅದನ್ನು ನಾವು ಡೆವಲಪ್ ಮಾಡ್ಕೋತ ಹೋದ್ರೆ ನಮಗೂ ಒಂದು ಆತ್ಮತೃಪ್ತಿ ಮತ್ತು ಎಲ್ಲ ಸಿಗ್ತೈತಿ ಅಂತ ನನ್ನ ಭಾವನೆ. ಅದನ್ನು ಅವರು ಎಲ್ಲರೂ ಅಳವಡಿಸ್ಕೊಳ್ಳಿ ಅಂತ ಕೇಳ್ಕೊತೀನಿ.
1: ಖಂಡಿತ ಮೇಡಮ್. ಮೇಡಮ್, ನಮ್ಮೊಂದಿಗೆ ಆತ್ಮೀಯವಾಗಿ ತಮ್ಮ ಜೀವನದ ಜೊತೆಗೆ ತಮ್ಮ ಒಂದು ಅಮೂಲ್ಯ ಸಾಹಿತ್ಯದ ಪಯಣವನ್ನು ಕೂಡ ಹಂಚಿಕೊಂಡ್ರಿ, ತಮಗೆ ಹೃದಯಪೂರ್ವಕ ಧನ್ಯವಾದಗಳು.
0: ಧನ್ಯವಾದಗಳು ಮೇಡಮ್, ವೇಣುಧ್ವನಿಗೆ ತುಂಬ ಹೃದಯದ ಧನ್ಯವಾದಗಳು.
1: ಸ್ನೇಹಿತರೆ, ಇದಾಗಿತ್ತು ನಮ್ಮ ಇಂದಿನ ಮಹಿಳಾ ವೇದಿಕೆ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಂತಹ ಅತಿಥಿಗಳು ಕವಯಿತ್ರಿ, ಕತೆಗಾರ್ತಿ, ಲೇಖಕಿ ಆದಂತಹ ಶ್ರೀಮತಿ ಪ್ರಭಾ ಅಶೋಕ್ ಪಾಟೀಲ್ ಅವರು. ಮತ್ತೊಬ್ಬ ಅತಿಥಿಯೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ, ಇದು ಕೆಎಲ್ ವೇಣುಧ್ವನಿ 90.4 FM. ನಮಸ್ಕಾರ.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಇಂದೇ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
2: Seasons change, but your brilliance is timeless. P&G brings you the exclusive change of season offer.
3: Now get an incredible discount of 10,000 rupees per carat on the purchase of stunning diamond jewelry. Also enjoy up to 20% off on making charges of gold jewelry and a flat 20% off on making of silver.
2: Offer valid till 31st July 2026. ಹರಿ
4: ಹುಬ್ಬಳ್ಳಿಯ ಕೆಎಲ್ಇ ಫಿಸಿಯೋಥೆರಪಿ ಕಾಲೇಜ್ ನಿಮ್ಮ ಕನಸಿಗೆ ನೀಡುವೆವು ಹೊಸ ಸ್ಟೇಜ್. ಅತ್ಯಾಧುನಿಕ ಲ್ಯಾಬ್, ಸ್ಮಾರ್ಟ್ ಕ್ಲಾಸ್ ರೂಮ್ಗಳ ಸೌಲಭ್ಯ, ನುರಿತ ತಜ್ಞರಿಂದ ಕ್ಲಿನಿಕಲ್ ತರಬೇತಿ ಲಭ್ಯ, BPT ಪ್ರವೇಶಗಳು ಆರಂಭವಾಗಿದೆ. ಬನ್ನಿ, ಉಜ್ವಲ ಭವಿಷ್ಯ ನಿಮ್ಮದಾಗಿದೆ. ಕೆಎಲ್ಇ ಫಿಸಿಯೋಥೆರಪಿ ಕಾಲೇಜ್, ಹುಬ್ಬಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 8660335218. ವೆಬ್ಸೈಟ್ kcpt.kaher.edu.in. ಕೆಎಲ್ಇ ಸಂಸ್ಥೆ, ನಿಮ್ಮ ಯಶಸ್ಸಿನ ಭರವಸೆ.
5: आरोग्य हीच खरी संपत्ती. आपल्या आरोग्याची काळजी घेण्यासाठी आता विश्वासाचं नाव केली अकॅडमी ऑफ हायर एज्युकेशन अँड रिसर्च अंतर्गत केली होमिओपॅथिक मेडिकल कॉलेज अँड हॉस्पिटल बेळगावी. आमच्याकडे अनुभवी डॉक्टर्सची टीम, सुसज्ज OPD सेवा, आधुनिक निदान सुविधा, औषध वितरण सेवा आणि रुग्ण केंद्रित उपचार उपलब्ध आहेत. ऍलर्जी, त्वचारोग, सांधेदुखी, मायग्रेन, श्वसनाचे आजार, पोटाचे विकार, महिला व बालरोग, जीवनशैलीशी संबंधित समस्या आणि दीर्घकालीन आजारांवर होमिओपॅथिक उपचार उपलब्ध. अधिक माहितीसाठी संपर्क करा केली होमिओपॅथिक मेडिकल कॉलेज अँड हॉस्पिटल, एअरपोर्ट रोड, बसवंत कुर्ची. फोन नंबर 9448141503 आणि 8123871607. निरोगी आयुष्यासाठी आजच भेट द्या.

0: ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ KLE ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, KLE ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-70-362, ಮೊಬೈಲ್ ಸಂಖ್ಯೆ 9448-99-8331.
1: KLE ವಿಶ್ವವಿದ್ಯಾಲಯದ KLE ಸಂಗೀತ ಮಹಾವಿದ್ಯಾಲಯ ಪ್ರಸ್ತುತಪಡಿಸುತ್ತಿದೆ ಸಮೂಹ ಗಾಯನ ಸ್ಪರ್ಧೆ. ಪ್ರೌಢಶಾಲೆ ವಿದ್ಯಾರ್ಥಿಗಳಿಗಾಗಿ ದೇಶಭಕ್ತಿ ಗೀತೆಗಳು ಮತ್ತು ಪದವಿ ಪೂರ್ವ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಿಗಾಗಿ ಜನಪದ ಗೀತೆಗಳು. ಮಂಗಳವಾರ ದಿನಾಂಕ 11 ಆಗಸ್ಟ್ 2026, ಸಮಯ 9 ಗಂಟೆಗೆ. ಸ್ಥಳ KLE ಕನ್ವೆನ್ಷನ್ ಸೆಂಟರ್, 300-seater ಹಾಲ್, JNMC ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9886103520 ಹಾಗೂ 9916467993.
2: Looking for a rewarding career in healthcare? Your journey starts here. Admissions are now open at KLE College of Physiotherapy, Hubballi, one of the leading institutions under KLE Academy of Higher Education and Research. Enroll in the Bachelor of Physiotherapy, BPT, a 5-year comprehensive program including 1 year of internships. Learn in modern labs and smart classrooms. Access digital libraries, hostel facilities and vibrant extracurricular activities. Don't miss this opportunity to step into a respected and fast-growing profession. Call now at 866-033-5218 or at 9449821222. Visit kcpt.kaher.edu.in. KLE College of Physiotherapy, empowering your future in healthcare.

0: ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 1099.
1: ಕೇಳಿ ವಿಶ್ವವಿದ್ಯಾಲಯಾಚ್या ಕೇಳಿ ಸ್ಕೂಲ್ ಆಫ್ ಮ್ಯೂಸಿಕ್ ಕಡೂನ್ ಸಾದರ ಹೋತ ಆಹೆ ಸಮೂಹ ಗಾಯನ ಸ್ಪರ್ಧಾ, ಜ್ಯಾಮಧ್ಯೆ ಹೈಸ್ಕೂಲ್ ಆಣಿ ಪ್ರೀ ಯುನಿವರ್ಸಿಟಿ ಪಾರ್ಟಿಸಿಪೇಟ್ ಕರೂ ಶಕ್ತಾತ್. ಹೈಸ್ಕೂಲ್ ಸಾಠಿ ಪ್ಯಾಟ್ರಿಯಾಟಿಕ್ ಸಾಂಗ್ಸ್ ಆಣಿ ಪ್ರೀ ಯುನಿವರ್ಸಿಟಿ ಸಾಠಿ ಫೋಕ್ ಸಾಂಗ್ಸ್. 11 ಆಗಸ್ಟ್ 2026 ರೋಜಿ ಸಕಾಳಿ 9 ವಾಜಲ್ಯಾಪಾಸೂನ್. ಸ್ಥಳ ಆಹೆ ಕೇಳಿ ಕನ್ವೆನ್ಷನ್ ಸೆಂಟರ್, 300 ಸೀಟರ್ ಹಾಲ್, ಜೆಎನ್ಎಂಸಿ ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ಅಧಿಕ ಮಾಹಿತಿ ಸಾಠಿ ಸಂಪರ್ಕ ಕರ 9886103520 ಆಣಿ 9916467993.
2: ಹುಬ್ಬಳ್ಳಿಯ ಕೆಎಲ್ಇ ಫಿಸಿಯೋಥೆರಪಿ ಕಾಲೇಜ್ ನಿಮ್ಮ ಕನಸಿಗೆ ನೀಡುವೆವು ಹೊಸ ಸ್ಟೇಜ್. ಅತ್ಯಾಧುನಿಕ ಲ್ಯಾಬ್, ಸ್ಮಾರ್ಟ್ ಕ್ಲಾಸ್ ರೂಮ್ಗಳ ಸೌಲಭ್ಯ, ನುರಿತ ತಜ್ಞರಿಂದ ಕ್ಲಿನಿಕಲ್ ತರಬೇತಿ ಲಭ್ಯ. ಬಿಪಿಟಿ ಪ್ರವೇಶಗಳು ಆರಂಭವಾಗಿದೆ. ಬನ್ನಿ, ಉಜ್ವಲ ಭವಿಷ್ಯ ನಿಮ್ಮದಾಗಿದೆ. ಕೆಎಲ್ಇ ಫಿಸಿಯೋಥೆರಪಿ ಕಾಲೇಜ್, ಹುಬ್ಬಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 8660335218. ವೆಬ್ಸೈಟ್ kcpt.kaher.edu.in. ಕೆಎಲ್ಇ ಸಂಸ್ಥೆ, ನಿಮ್ಮ ಯಶಸ್ಸಿನ ಭರವಸೆ.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-86-286.
2: Seasons change, but your brilliance is timeless. P&G brings you the exclusive change of season offer.
3: Now get an incredible discount of 10,000 rupees per carat on the purchase of stunning diamond jewelry. Also enjoy up to 20% off on making charges of gold jewelry and a flat 20% off on making of silver.
2: Offer valid till 31st July 2026. Hurry!
4: One life, visit Ambika Infrabuild & Co. Developer, the new landmark of Belagavi. Are you ready to witness a new landmark in luxury? Introducing the city's largest and most ambitious gated community, Ambika One Life, One Care. This isn't just another residential project. It represents a monumental shift in how our city lives. We are offering a sprawling paradise meticulously designed for those who refuse to settle for anything but the absolute best in modern living. This grand vision is brought to life through a prestigious joint venture between Core Developers and Ambika Group. By combining decades of industry expertise and a shared passion for excellence, this partnership ensures that every square foot of your home is built with uncompromising quality. Our commitment to total transparency and the highest standards of modern engineering provides you with a home that is as sturdy as it is beautiful. Located at the elite 9th cross, Bhagyanagar, this massive development features 200 luxury flats, creating a vibrant city within a city. Residents will enjoy ultimate peace of mind within a secure, gated environment surrounded by world-class amenities and a community of like-minded families. At this scale, the luxury is larger, the gardens are greener, and the lifestyle is truly unmatched in the region. The future of Belagavi is here and your place in it is waiting. Don't miss the opportunity to own a home in the city's most talked about address where care meets comfort. Call us today at 7760477279 or visit our site office at Ambika Platinum to book your dream flat. Ambika One Life, One Care. It is the biggest lifestyle statement in town.
5: ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು ಕೆಎಲ್ಇ ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. ಕೆಎಲ್ಇ ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಇಂದೇ ಭೇಟಿ ನೀಡಿ ಕೆಎಲ್ಇ ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448148503 ಹಾಗೂ 8123871607.

ಎಲ್ಲರಿಗೂ ನಮಸ್ಕಾರ. ಭಾವಸಂಗಮ ಕಾರ್ಯಕ್ರಮಕ್ಕೆ ತಮ್ಮನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ನಾನು ಅನುಪಮ. ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM KLE ಕನಸು. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಎಂತಹ ಸುಮಧುರವಾದ ಹಾಡಲ್ವಾ ಕನ್ನಡದ ಬಗ್ಗೆ. ಬರೆದಿದ್ದಾರೆ ಹೇಳಿ ಕುವೆಂಪು ವೆಂಕಟಪ್ಪ ಪುಟ್ಟಪ್ಪ, ಅಂದ್ರೆ ನಮ್ಮ ಕುವೆಂಪು ಅವರು. ಈಗ ನಾವು ಭಾವಗೀತೆಗಳನ್ನ ಕೇಳ್ತಾ ಕೇಳ್ತಾ ವಾವ್, ಎಂತಹ ಸುಮಧುರವಾದ ಗೀತೆ ಅಲ್ವಾ ಅನ್ಕೋತೀವಿ. ಹಾಗಿದ್ರೆ ಈ ಗೀತೆಗಳನ್ನ ಬರೆದವರಾರು, ಯಾವ ಕವಿ ಈ ಗೀತೆಯನ್ನ ರಚನೆ ಮಾಡಿದ್ರು ಅನ್ನೋದ್ರ ಬಗ್ಗೆ ತಕ್ಕ ಮಟ್ಟಿಗೆ ಮಾಹಿತಿಯನ್ನು ನೀಡುವ ಪುಟ್ಟ ಪ್ರಯತ್ನ ನಮ್ಮದಾಗಿದೆ. ಈಗಾಗಲೇ ನಿಮಗೆ ಗೊತ್ತಾಗಿರ್ಬೇಕು ಇವತ್ತಿನ ಕಾರ್ಯಕ್ರಮದಲ್ಲಿ ನಾನ್ ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ಹೌದು, ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಕುವೆಂಪು ಅವ್ರ ಬಗ್ಗೆ ಮಾತಾಡ್ತೀನಿ ವಾಪಸ್ ಬಂದ ಮೇಲೆ. ಈಗ ಕೇಳಿ ಈ ಒಂದು ಗೀತೆ ಪ್ರಸಾರ ಆಗ್ತಾ ಇದೆ, ನರ್ತಿಸು ತಾಯಿ ನರ್ತಿಸು.

ಮತ್ತೆ ಪ್ರೀತಿಯ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM KLE ಕನಸು. ಮಾತಾಡ್ತಾ ಇದ್ದೆ ಕುವೆಂಪು ಅವರ ಬಗ್ಗೆ. ಕುವೆಂಪು ಅವರು ಜನಿಸಿದ್ದು 1904 ಡಿಸೆಂಬರ್ 29 ಇವತ್ತಿನ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಹಿರೇಕೊಡುಗೆ ಎಂಬ ಗ್ರಾಮದಲ್ಲಿ.

ಹಾಗಾದ್ರೆ ಅವರ ಹೆಸರಲ್ಲಿ ಕುಪ್ಪಳ್ಳಿ ಅಂತ ಇದೆಯಲ್ಲ, ಅದೇನು ಅಂತ? ಅದು ಅವರ ತಂದೆ ಮನೆ. ಕುವೆಂಪು ಅವರ ತಂದೆಯ ಹೆಸರು ವೆಂಕಟಗೌಡರು, ತಾಯಿ ಸೀತಮ್ಮ. ಕುಪ್ಪಳ್ಳಿ ಅನ್ನೋದು ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿಯ ಒಂದು ಪುಟ್ಟ ಗ್ರಾಮ. ಈಗ ಒಂದು ಗೀತೆ ಪ್ರಸಾರ ಆಗ್ತಾ ಇದೆ, ಕೇಳ್ಬನ್ನಿ. ವಾಪಸ್

ಮತ್ತೆ ಪ್ರೀತಿಯ ಸ್ವಾಗತ. ಮಾತಾಡ್ತಾ ಇದ್ದೆ ಜಗದ ಕವಿ, ಯುಗದ ಕವಿ ಕುವೆಂಪು ಅವರ ಬಗ್ಗೆ. ಅವರು ಕನ್ನಡ ಸಾಹಿತ್ಯದ ಅಗಸದಲ್ಲಿ ಒಂದು ಧ್ರುವತಾರೆ. ಅವರು ಕನ್ನಡಕ್ಕೆ ಸಲ್ಲಿಸಿದ ಸೇವೆ ಅವಿಸ್ಮರಣೀಯ. ಇಂತಹ ಯುಗದ ಕವಿಯ ಬಗ್ಗೆ ಮಾತು ಒಂದೇ ಸಂಚಿಕೆಯಲ್ಲಿ ಮುಗಿಯೋಕೆ ಸಾಧ್ಯನೇ ಇಲ್ಲ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣುಧ್ವನಿ 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ, ಸ್ನೇಹಿತರೆ ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ ಪ್ರೊಫೆಸರ್ ENC ವಿಭಾಗ ಬಾಳೆಕುಂದ್ರಿ ತಾಂತ್ರಿಕ ಮಹಾವಿದ್ಯಾಲಯ ಬೆಳಗಾವಿಯಿಂದ ಡಾಕ್ಟರ್ ಜಯಶ್ರೀ ರುಡ್ಗಿ ಅವರು ಕಾರ್ಯಕ್ರಮದಲ್ಲಿ. ಡಾಕ್ಟರ್ ಮೇಡಮ್, ತಮಗೆ ಸ್ವಾಗತ. ನಮಸ್ಕಾರ.
1: ನಮಸ್ಕಾರ
0: ಸ್ನೇಹಿತರೆ. ಇವತ್ತಿನ ವಿಷಯ ಸೈಬರ್ ಫ್ರಾಡ್, ಸೈಬರ್ ಸೆಕ್ಯೂರಿಟಿ, ಸೈಬರ್ ಅಪರಾಧ ಅಂಡ್ ಸೈಬರ್ ಸೆಕ್ಯೂರಿಟಿ ಕುರಿತು. ಮೇಡಮ್, ಸೈಬರ್ ಅಪರಾಧ ಅಂದ್ರೆ ಏನು, ಅದರ ಬಗ್ಗೆ ತಿಳಿಸಿ.
1: ಸೈಬರ್ ಕ್ರೈಮ್, ಇದನ್ನ ನಾವು ಇಂಗ್ಲಿಷ್ ನಲ್ಲಿ ಸೈಬರ್ ಕ್ರೈಮ್ ಅಂತ ಕರಿತೀವಿ. ಇದೊಂದು ಕ್ರಿಮಿನಲ್ ಆಕ್ಟಿವಿಟಿ ಅಂತ ನಾವು ಹೇಳ್ಬೋದು. ಈಗ ಅದು ಕಂಪ್ಯೂಟರ್ ಮತ್ತು ಕಂಪ್ಯೂಟರ್ ನೆಟ್ವರ್ಕ್ ಮತ್ತು ಇಂಟರ್ನೆಟ್ ಕನೆಕ್ಟೆಡ್ ಡಿವೈಸಸ್ ಅಲ್ಲಿ ಅದನ್ನ ಉಪಯೋಗ ಮಾಡಿಕೊಂಡು ಸೈಬರ್ ಅಪರಾಧಿಗಳು ಇವರಿಗೆ ಒಂದು ಈಸಿಯಾಗಿ ಹಣ ಮಾಡೋ ಒಂದು ವ್ಯವಸ್ಥೆ ಅಂತ ನಾವು ಹೇಳ್ಬೋದು ಇದು. ಮತ್ತಿದು ಸೈಬರ್ ಅಪರಾಧಿಗಳು ಯಾವಾಗಲೂ ಇದರಿಂದ ದೊಡ್ಡ ಹಣವನ್ನು ಗಳಿಸಲು ಇದು ಸುಲಭವಾದ ಮಾರ್ಗವನ್ನು ಆರಿಸಿಕೊಳ್ಳುತ್ತಾರೆ. ಸೊ ಇಂದಿನ ನಮ್ಮ ಡಿಜಿಟಲ್ ಯುಗದಲ್ಲಿ ನಾವು ಸೈಬರ್ ಸೆಕ್ಯೂರಿಟಿ ಅಥವಾ ಸೈಬರ್ ಭದ್ರತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಅಂತ ನಾವು ಹೇಳ್ಬೋದು. ಯಾಕಂದ್ರೆ ಬೆಳಗ್ಗಿನಿಂದ ನಾವು ಸಂಜೆವರೆಗೆ ಎಲ್ಲರೂ ಮೊಬೈಲ್, ಲ್ಯಾಪ್ಟಾಪ್ ಮತ್ತು ಇಂಟರ್ನೆಟ್ ಅನ್ನು ಬಳಸ್ತಾ ಇರ್ತೇವೆ. ಸೊ ನಾವು ಇಂಟರ್ನೆಟ್ ಬಳಸುವಾಗ ನಮ್ಮ ಡೇಟಾ ಇಟ್ ಈಸ್ ಅವೈಲೇಬಲ್ ಟು ಎವ್ರಿಬಡಿ, ಎಲ್ಲರಿಗೂ ಸಿಗ್ತಾ ಇರ್ತೈತೆ ನಮ್ಮ ಡೇಟಾ. ಮತ್ತೆ ವೈಯಕ್ತಿಕ ಮಾಹಿತಿ ಅನ್ಬಹುದು, ಮತ್ತೆ ಹಣಕಾಸು ವ್ಯವಹಾರಗಳ ಡೀಟೇಲ್ಸ್, ಇದನ್ನ ನಾವೆಲ್ಲ ಇಂಟರ್ನೆಟ್ ಮುಖಾಂತರ ಇದೆಲ್ಲರಿಗೂ ಈಸಿಯಾಗಿ ದ ಡೇಟಾ ಸಿಗ್ತಾ ಇರುತ್ತದೆ. ಸೊ ಅದನ್ನ ನಾವು ಸರಿಯಾಗಿ ನೋಡಿಕೊಳ್ಳುತ್ತಿದ್ದೇವೆಯೇ ಎಂಬ ಪ್ರಶ್ನೆ ಉದ್ಭವಿಸುತ್ತದೆ.
0: ಬಹಳ ಮುಖ್ಯವಾದ ಪ್ರಶ್ನೆ. ಸೊ ಅಂತ ಸಂದರ್ಭದಲ್ಲಿ ಈ ಸೈಬರ್ ಅಪರಾಧಗಳಿಂದ ನಾವು ಮುನ್ನೆಚ್ಚರಿಕೆ ಕ್ರಮ ಹೇಗೆ ತಗೋಬಹುದು?
1: ಸೈಬರ್ ಅಪರಾಧ ಅಂದ್ರೆ ಸೈಬರ್ ಅಂದ್ರೆ ಇಟ್ ಈಸ್ ರಿಲೇಟೆಡ್ ಟು ಇಂಟರ್ನೆಟ್. ಲೈಕ್ ಸೊ ನಾವು ನಮ್ಮ ಡಿವೈಸಸ್ ನಲ್ಲಿ ಅಥವಾ ಕಂಪ್ಯೂಟರ್ ನಲ್ಲಿ ಆಂಟಿವೈರಸ್, ಫೈರ್ ವಾಲ್ಗಳಂತ ಸಾಫ್ಟ್ವೇರ್ ಗಳನ್ನ ನಾವು ಇನ್ಸ್ಟಾಲ್ ಮಾಡಬೇಕು. ಆಮೇಲೆ ಆದಷ್ಟು ನಾವು ಸೆಕ್ಯೂರಿಟಿಯನ್ನ ಇನ್ಸ್ಟಾಲ್ ಮಾಡ್ಬೇಕು ನಮ್ಮ ಕಂಪ್ಯೂಟರ್ ಅಥವಾ ನಮ್ಮ ಮೊಬೈಲ್ ಡಿವೈಸಸ್ ನಲ್ಲಿ. ಮತ್ತೆ ವಿಶ್ವಾಸಾರ್ಹವಲ್ಲದ ವೆಬ್ಸೈಟ್ ಗಳನ್ನ ನಾವು ಬ್ರೌಸ್ ಮಾಡಬಾರದು. ಮತ್ತು ಈಗ ಅಪರಿಚಿತ ಫೈಲ್ಗಳನ್ನ, ಅಟ್ಯಾಚ್ಡ್ ಫೈಲ್ಸ್ ಬರ್ತವೆ, ಅವುಗಳನ್ನ ಡೌನ್ಲೋಡ್ ಮಾಡುವಾಗ ನಾವು ಸ್ವಲ್ಪ ಹುಷಾರಾಗಿ ಇರಬೇಕು, ಚೆಕ್ ಮಾಡಿ ಡೌನ್ಲೋಡ್ ಮಾಡಬೇಕು. ಮತ್ತೆ ಈಗ ಯಾವಾಗಾದ್ರೂ ಒಂದು ಇಮೇಲ್ ಬರ್ತಂದ್ರೆ ಅದಕ್ಕೆ ಅಟ್ಯಾಚ್ಡ್ ಫೈಲ್ಸು ಬರ್ತವೆ, ಅವನ್ನು ನಾವು ಡೌನ್ಲೋಡ್ ಮಾಡುವಾಗ ಜಾಗರೂಕರಾಗಿರ್ಬೇಕು. ಮತ್ತಿದು ಎರಡನೇ. ಮೂರನೇ ಪಾಯಿಂಟ್, ನಾವು ಬಲವಾದ ದೃಢೀಕರಣ ವಿಧಾನವನ್ನು ಅಳವಡಿಸಬೇಕು. ಅದನ್ನು ನಾವು ಇಂಗ್ಲಿಷ್ ನಲ್ಲಿ ಸ್ಟ್ರಾಂಗ್ ಪಾಸ್ವರ್ಡ್ ಅಂತ ಕರಿತೀವಿ. ಸೊ ಅವುಗಳನ್ನ ನಾವು ಯೂಸ್ ಮಾಡಿಕೊಂಡು ಸೊ ನಮ್ಮ ಡೇಟಾ, ನಮ್ಮ ಇನ್ಫಾರ್ಮೇಶನ್ ನಾವು ಸುರಕ್ಷಿತವಾಗಿ ಇಟ್ಕೋಬಹುದು. ಮತ್ತೆ ಆನ್ಲೈನ್ ನಲ್ಲಿ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಯಾವುದೇ ಮಾಹಿತಿಯನ್ನು ಹಂಚ್ಕೋಬೇಕಾದ್ರೆ ಹುಷಾರಾಗಿ ಇರಬೇಕು. ಅದನ್ನ ಸೂಕ್ಷ್ಮ ಮಾಹಿತಿಗಳನ್ನ ನಾವು ಹಂಚಿಕೊಳ್ಳೇಬಾರದು. ಮತ್ತೆ ಇಂಟರ್ನೆಟ್ ಯೂಸ್ ಬಗ್ಗೆ ನಾವು ಮಕ್ಕಳಿಗೆ ಸರಿಯಾದ ಶಿಕ್ಷಣವನ್ನು ಕೊಡಬೇಕು, ಅಥವಾ ದೇ ಆರ್ ಯೂಸಿಂಗ್ ಇಂಟರ್ನೆಟ್, ನಾವು ಅದನ್ನ ಮೇಲ್ವಿಚಾರಣೆಯನ್ನು ಮಾಡ್ತಾ ಇರಬೇಕು. ಮತ್ತೆ ಇಷ್ಟೆಲ್ಲ ಮಾಡಿದ್ರು ನಾವು ಎವ್ರಿ ಡೇ ಈ ಪೇಪರ್ ನಲ್ಲಿ ನೋಡ್ತಿರ್ತೇವೆ, ಒನ್ ಆರ್ ಅದರ್ ಡೇ ಅಂದ್ರೆ ಎವ್ರಿ ಡೇ ವಿ ಗೆಟ್ ಇನ್ಫಾರ್ಮೇಶನ್ ಸೈಬರ್ ಕ್ರೈಮ್ ನಡೀತಾನೆ ಇರುತ್ತೆ. ಸೊ ಅದನ್ನ ಇಮಿಡಿಯೇಟ್ಲಿ ನಾವು ಪೊಲೀಸರಿಗೆ ಇನ್ಫಾರ್ಮೇಶನ್ ಕೊಡ್ಲೇಬೇಕು.
0: ಪಾಸ್ವರ್ಡ್ ಅಂತ ಹೇಳಿದ್ರೆ ಎಲ್ಲರ ಕೈಯಲ್ಲಿ ಮೊಬೈಲ್, ಅಂಡ್ ಮೊಬೈಲ್ ಆರಂಭದ ಅಂದ್ರೆ ಉಪಯೋಗಿಸಲು ಸ್ಟಾರ್ಟ್ ಮಾಡ್ಬೇಕಂದ್ರೂ ಪಾಸ್ವರ್ಡ್ ಬೇಕು. ಅಂತ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ಡಿಜಿಟಲ್ ಟ್ರಾನ್ಸಾಕ್ಷನ್ ನಲ್ಲಿ ಪಾಸ್ವರ್ಡ್ ಸೆಕ್ಯೂರಿಟಿ ಹೈ ಇಡ್ಲಿಕ್ಕೆ ಯಾವ ರೀತಿ ಸ್ಟೆಪ್ಸ್ ಕ್ರಮಗಳು ತಗೋಬಹುದು, ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ.
1: ಇದು ಪಾಸ್ವರ್ಡ್ ಇದು ತುಂಬಾ ಇಂಪಾರ್ಟೆಂಟ್ ಅಂತ ನಾವು ಹೇಳ್ಬಹುದು ಇವಾಗ. ಸೊ ನಾವು ಎಲ್ಲ ಕಡೆನೂ ಪಾಸ್ವರ್ಡ್, ಯಾಕಂದ್ರೆ ಆನ್ಲೈನ್ ಟ್ರಾನ್ಸಾಕ್ಷನ್ಸ್, ಆನ್ಲೈನ್ ಟ್ರೇಡಿಂಗ್, ಆನ್ಲೈನ್ ಬ್ಯಾಂಕಿಂಗ್, ಈವನ್ ನಾವು ಎಜುಕೇಶನಲ್ ಇನ್ಸ್ಟಿಟ್ಯೂಟ್ ನ ಆನ್ಲೈನ್ ರಿಜಿಸ್ಟ್ರೇಷನ್ ಇದು ತುಂಬಾ ನಡೀತಾ ಇದಾವೆ ಇವಾಗ. ಸೊ ಅವಕ್ಕೆ ನಾವು ತಪ್ಪಿಸ್ಕೊಳಕ್ಕೂ ಬರಲ್ಲ. ಸೊ ಆ ಸಂದರ್ಭದಲ್ಲಿ ನಾವು ಪ್ರತಿಯೊಂದ್ಸಲ ನೋಡಿರ್ತೇವೆ ಪಾಸ್ವರ್ಡ್ ಅನ್ನ ಈಸಿಲಿ ನೆನಪಿಟ್ಕೋಬಹುದು ಅಂತ 1 2 3 4 5 6 ಅಂತ ಇಟ್ಬಿಡ್ತೀವಿ, ಅಥವಾ ನಮ್ಮ ಹೆಸರುಗಳನ್ನೇ ಇಟ್ಬಿಡ್ತೀವಿ. ಸೊ ಅಂತದೆಲ್ಲ ನಾವು ಮಾಡಬಾರದು, ಅವು ಹ್ಯಾಕರ್ಗಳಿಗೆ ಈಸಿಯಾಗಿ ಐಡೆಂಟಿಫೈ ಮಾಡ್ತಾರೆ ಅವರು. ಸೊ ಆ ಸಂದರ್ಭದಲ್ಲಿ ನಾವು ಮೊದಲನೇದಾಗಿ ಹೇಳಬಹುದು ಅಂದ್ರೆ ನಾವು ಅಕ್ಷರಗಳ ಮಿಶ್ರಣವನ್ನು ಬಳಸ್ಕೋಬಹುದು. ಅಂದ್ರೆ ಹಿಂಗ್ ಕ್ಯಾಪಿಟಲ್ ಲೆಟರ್ಸ್, ಸ್ಮಾಲ್ ಲೆಟರ್ಸ್, ಮತ್ತೆ ಸ್ಪೆಷಲ್ ಕ್ಯಾರೆಕ್ಟರ್ ಅಂತ ಚಿಹ್ನೆಗಳು ಇರ್ತವೆ. ಸೊ ಅವನ್ನೆಲ್ಲ ಕಂಬೈಂಡ್ ಮಾಡಿ ನಾವು ಪಾಸ್ವರ್ಡ್ ಅನ್ನ ರಚಿಸೋದ್ರಿಂದ ಹ್ಯಾಕರ್ಗಳಿಗೆ ಈಸಿಯಾಗಿ ಅವನ ಕೋಡ್ ಮಾಡ್ಲಿಕ್ಕೆ ಡಿಫಿಕಲ್ಟ್ ಆಗುತ್ತೆ. ಸೊ ಈಸಿಲಿ ಅವನ್ ಐಡೆಂಟಿಫೈ ಮಾಡಕ್ ಆಗಲ್ಲ. ಅದು ಮೊದಲನೇದು. ಎರಡನೇದು, ಅದೇ ನಾನು ಹೇಳಿದ ಹಾಗೆ ಯೂಶುವಲಿ ಪಾಸ್ವರ್ಡ್ ಅನ್ನ ತಮ್ಮ ಹೆಸರು ಅಥವಾ ಜನ್ಮ ದಿನಾಂಕ, ಇಯರ್, ಸೊ ಅದನ್ನ ಇಟ್ಬಿಡ್ತಾರೆ. ಸೊ ಅದು ಹ್ಯಾಕರ್ಗಳಿಗೆ ಈಸಿಯಾಗಿ ಅವರು ಅದನ್ನ ಸುಲಭವಾಗಿ ಪಡೆಯಬಹುದು. ಮೂರನೇದು, ದ ಪಾಸ್ವರ್ಡ್ ದ ಉದ್ದ ಅಂತ ನಾವು ಹೇಳ್ತೀವಿ, ಲೆಂತ್ ಆಫ್ ದ ಪಾಸ್ವರ್ಡ್, ಅದು ಸ್ಟ್ರಾಂಗ್ ಬಲವಾಗಿರಬೇಕು. ಸೊ ಅದು ಕನಿಷ್ಠ 8 ಅಕ್ಷರಗಳನ್ನ ಒಳಗೊಂಡಿರಬೇಕು. ಪಾಸ್ವರ್ಡ್ಗಳು 12 ಅಥವಾ ಹೆಚ್ಚಿನ ಅಕ್ಷರಗಳನ್ನು ಹೊಂದಿರಬೇಕಂತ ಎಲ್ಲ ಕಡೆ ಹೇಳ್ತಾರೆ. ದ ಮೋಸ್ಟ್ ಸ್ಟ್ರಾಂಗ್ ಪಾಸ್ವರ್ಡ್ ಯೂಶುವಲಿ ಫ್ರಮ್ 8 to 12 ಕ್ಯಾರೆಕ್ಟರ್ಸ್. ಸೊ ಅದು ಸಹ ಅವರಿಗೆ ಕಷ್ಟವಾಗುತ್ತೆ ಅದನ್ನು ಭೇದಿಸಲು.
0: ಹೌದು.
1: ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಅಂದ್ರೆ ಪಾಸ್ವರ್ಡ್ಗಳನ್ನ ಮರುಬಳಕೆ ಮಾಡಬಾರದು. ನಾವು ಎಷ್ಟೋ ಸಲ ನೆನ್ಪಿಟ್ಟುಕೊಳ್ಳೋ ಸಲುವಾಗಿ ಸೇಮ್ ಪಾಸ್ವರ್ಡ್ ನ 3-4 ಕಡೆ ಯೂಸ್ ಮಾಡ್ತೀವಿ. ಸೊ ಹಾಗೆ ಮಾಡಬಾರದು. ಸೊ ವಿವಿಧ ಖಾತೆಗಳಿಗೆ ನಾವು ಬೇರೆ ಬೇರೆ ಪಾಸ್ವರ್ಡ್ಗಳನ್ನ ಉಪಯೋಗ ಮಾಡಬೇಕು. ಸೊ ಅವಾಗೂ ಅದು ಹ್ಯಾಕರ್ಗಳಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಮತ್ತು ಪಾಸ್ವರ್ಡ್ಗಳು ನಿರ್ವಾಹಕವನ್ನು ಬಳಸುವುದು ಹೇಗೆ ಪರಿಗಣಿಸಬಹುದು ನಾವು, ಅಂದರೆ ಈಗ ಪಾಸ್ವರ್ಡ್ ಕ್ರಿಯೇಟರ್ ಅಂತ ಬರುತ್ತೆ, ಸೊ ಇಫ್ ಯು ಟೆಲ್ ದಟ್ ಇಟ್ ವಿಲ್ ಆಟೋಮೆಟಿಕಲಿ ಕ್ರಿಯೇಟ್, ಸೊ ಅಂಥವನ್ನು ನಾವು ಉಪಯೋಗ ಮಾಡಿಕೊಂಡು ಸೊ ಅವುಗಳನ್ನು ಸುರಕ್ಷಿತವಾಗಿ ನಾವು ಸ್ಟೋರು ಮಾಡಬಹುದು. ಸೊ ಅವಾಗ ನಾವು ಬಹಳಷ್ಟು ಪಾಸ್ವರ್ಡ್ಗಳನ್ನ ನೆನಪಿಟ್ಟುಕೊಳ್ಳೋದನ್ನು ತಪ್ಪಿಸಬಹುದು. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಅಂದ್ರೆ ನಾವು ಪಾಸ್ವರ್ಡ್ಗಳನ್ನ ಈಗ ಇಯರ್ಸ್ ಟುಗೆದರ್ ನಾವು ಸೇಮ್ ಪಾಸ್ವರ್ಡ್ ಇಡಬಾರ್ದು, ಸೊ ಎವ್ರಿ ಮಂತ್ ಸ್ವಲ್ಪ ಪಾಸ್ವರ್ಡ್ಗಳನ್ನ ಚೇಂಜ್ ಮಾಡ್ತಾ ಇರಬೇಕು. ಸೊ ಅದು ಸ್ವಲ್ಪ ಹ್ಯಾಕರ್ಗಳಿಗೆ ಕಷ್ಟ ಆಗುತ್ತೆ. ಸೊ ಇವನ್ನೆಲ್ಲ ಅಳವಡಿಸ್ಕೊಂಡ್ರೆ ನಮ್ಮ ಡೇಟಾ ನಾವು ಸುರಕ್ಷಿತವಾಗಿ ಇಟ್ಕೋಬಹುದು ಅಂತ ನಾನು ಹೇಳ್ಬೋದು ಸರ್.
0: ಬಹಳ ಉತ್ತಮವಾಗಿ ವಿವರವಾಗಿ ತಿಳಿಸಿದ್ರಿ. ಇದು ಬಹಳ ಮುಖ್ಯ ಆಕ್ಚುಲಿ ನೋಡಕ್ ಹೋದ್ರೆ ಸೈಬರ್ ಸೆಕ್ಯೂರಿಟಿ. ಈಗ ಅಲ್ಲಿ ಬರೋಣ, ಸೈಬರ್ ಭದ್ರತೆ ಪ್ರಾಮುಖ್ಯತೆ, ಈ ಸೈಬರ್ ಸೆಕ್ಯೂರಿಟಿಯ ಪ್ರಾಮುಖ್ಯತೆ ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ.
1: ಸೈಬರ್ ಪ್ರಾಮುಖ್ಯತೆಗಳಂದ್ರೆ ಈಗ ನಾವು ಹೇಳಿದಾಗೆ ಸೈಬರ್ ಅಪರಾಧದಲ್ಲೇ ಕೆಲವು ವಿಧಗಳಿದಾವೆ. ಸೊ ಅದರಲ್ಲಿ ನಾವು ಫಿಶಿಂಗ್ ಅಂತವಿ, ವಂಚನೆ ಅಥವಾ DOS ದಾಳಿ ಅಂತ ಹೇಳ್ತೀವಿ, ಕ್ರೆಡಿಟ್ ಕಾರ್ಡ್ ವಂಚನೆ, ಆನ್ಲೈನ್ ವಹಿವಾಟು ವಂಚನೆ, ಈ ಸೈಬರ್ ಮಾನ ನಷ್ಟ, ಇಟ್ಸ್ ಅ ಮಕ್ಕಳ ಅಶ್ಲೀಲತೆ, ಇವೆಲ್ಲನೂ ನಾವು ಸೈಬರ್ ಅಪರಾಧದ ಎಕ್ಸಾಂಪಲ್ ಅಂತ ನಾವು ಕೊಡಬಹುದು.
0: ಹ್ಯಾಕಿಂಗ್, ಹ್ಯಾಕಿಂಗ್ ಬಗ್ಗೆ ಸ್ವಲ್ಪ ತಿಳಿಸಿ, ಹಾಗೇನೆ ಫಿಶಿಂಗ್ ಅಂದ್ರೇನು ಅದನ್ನು ಕೂಡ ಸ್ವಲ್ಪ.
1: ಫಿಶಿಂಗ್ ಇದು ಅತ್ಯಂತ ಸಾಮಾನ್ಯ ಕ್ರೈಮರ್ ಹಗರಣ ಅಂತ ನಾವು ಹೇಳ್ಬೋದು ಈಸಿಯಾಗಿ. ಲೈಕ್ ಇದೊಂದು ಸಾಮಾಜಿಕ ಎಂಜಿನಿಯರಿಂಗ್ ದಾಳಿ ಅಂತಾನೂ ನಾವು ಹೇಳಬಹುದು. ಅದು ಬಳಕೆದಾರನ ಈಸಿಲಿ ಐಡೆಂಟಿಫೈ ಮಾಡುತ್ತೆ ಮತ್ತು ಬಳಕೆದಾರರ ಸೂಕ್ಷ್ಮ ಮಾಹಿತಿಯನ್ನು ಪಡೆಯಲು ಅವರು ನಕಲಿ ಸಂದೇಶ ಅಥವಾ ಇಮೇಲ್ಗಳನ್ನ ಕಳಿಸ್ತಾ ಇರ್ತಾರೆ. ಸೊ ಅವನ್ನ ಬಳಕೆದಾರರು ಡೌನ್ಲೋಡ್ ಮಾಡುವ ಮೂಲಕ ಅವ್ರನ್ನ ಮೋಸಗೊಳಿಸ್ತಾರೆ ಈಸಿಲಿ. ಲೈಕ್ ಅಂದ್ರೆ ಇದು ಇಮೇಲು, ಒಂದ್ ಮೆಸೇಜ್ ಆಗಿರ್ಬೋದು, ಫೋನ್ ಕರೆಗಳು ಸಹ ಆಗಿರ್ಬಹುದು. ಸೊ ಇದು ಸೈಬರ್ ಕ್ರೈಮ್ ಮಾಡೋರಿಗೆ ಈಸಿಲಿ ಬಳಕೆದಾರನನ್ನ ಮೋಸ ಮಾಡ್ಲಿಕ್ಕೆ ವೆರಿ ಈಸಿ. ಇದು ಮತ್ತೆ ಚೀಪ್ ಆಗಿರುತ್ತೆ ಅವರಿಗೆ. ಸೊ ಅಗ್ಗದ ಮತ್ತು ಸುಲಭ ಅಂತ ಹೇಳ್ಬೋದು. ಜಸ್ಟ್ ಒಂದ್ ಇಮೇಲ್ ಕ್ರಿಯೇಟ್ ಮಾಡಿ ಯು ಕ್ಯಾನ್ ಎಕ್ಸೆಸ್ ದಟ್ ಅಂದ್ರೆ ಡೇಟಾ, ಬಳಕೆದಾರರ ಡೇಟಾಗಳನ್ನ ಕಲೆಕ್ಟ್ ಮಾಡಬಹುದು. ಲೈಕ್ ಸೊ ಸೈಬರ್ ಅಪರಾಧಿಗಳು ಅದರಿಂದ ಹಣಕಾಸು ಖಾತೆ ಡೇಟಾ, ಕ್ರೆಡಿಟ್ ಕಾರ್ಡ್ ಸಂಖ್ಯೆ, ಮತ್ತೆ ತೆರಿಗೆ ಮತ್ತು ವೈದ್ಯಕೀಯ ದಾಖಲೆ, ಮತ್ತೆ ಗ್ರಾಹಕರ ಹೆಸರುಗಳು, ಅವರ ಸಂಪರ್ಕ ಮಾಹಿತಿ, ಇದು ಆರ್ಗನೈಸೇಷನ್ ಇದ್ರೆ ಅವರ ಉತ್ಪನ್ನದ ರಹಸ್ಯಗಳು, ಸೊ ಇವನ್ನೆಲ್ಲ ಅವರು ಈಸಿಲಿ ಡೇಟಾನ ಕಲೆಕ್ಟ್ ಮಾಡ್ತಾರೆ.
0: ನೋಡ್ಲಿಕ್ಕೆ ಹೋದ್ರೆ ಈ ಫಿಶಿಂಗ್ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಸುದ್ದಿಗಳಲ್ಲಿ ಕೇಳಿರ್ತೇವೆ. ಪಾಪ ಹಿರಿಯರು ಯಾರಿಗೆ ಕೈಯಲ್ಲಿ ಮೊಬೈಲ್ ಈಗೀಗ ಬಂದಿರುತ್ತೆ, ಈ ಲಿಂಕ್ ಅನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾರೆ, ಆ ಲಿಂಕ್ ಮುಖಾಂತರ ಆ ಕಡೆ ಹ್ಯಾಕಿಂಗ್, ಈ ತರದ ಫ್ರಾಡ್ ಬಹಳಷ್ಟು ಆಗಿದೆ ಅಂಡ್ ಬ್ಯಾಂಕ್ ನಿಂದ ಹಣ ದೋಚಿಕೊಂಡಿದ್ದಾರೆ. ಅಂತ ಸಂದರ್ಭದಲ್ಲಿ ಈಗ ಆನ್ಲೈನ್ ಗೇಮಿಂಗ್, ಆನ್ಲೈನ್ ಬೆಟ್ಟಿಂಗ್ ಆಪ್ಸ್ ಬಹಳ ಜಾಸ್ತಿ ಆಗಿದೆ. ಅಂತ ಸಂದರ್ಭದಲ್ಲಿ ನೀವು ಏನ್ ಹೇಳಿಕ್ ಇಷ್ಟಪಡ್ತೀರಾ?
1: ಎಲ್ಲರಿಗೂ ಒಂದರ ಅದರದೇ ಒಂದು ಮೇಲ್ ಬಂದೇ ಬರುತ್ತೆ, ಯುವರ್ ಅಕೌಂಟ್ ಹ್ಯಾಸ್ ಬಿನ್ ರಿಸ್ಟ್ರಿಕ್ಟೆಡ್ ಟು ಕಂಟಿನ್ಯೂ ದ ಪ್ರೊಸೆಸ್ ಕ್ಲಿಕ್ ದ ಲಿಂಕ್. ಇದು ಎಷ್ಟು ಜಾಗರೂಕತೆ ಮಾಡಿದ್ರು ಎಷ್ಟೊಂದು ಜನ ಮೋಸ ಹೋಗ್ತಾನೆ ಇದರದ್ದೆ, ಕ್ಲಿಕ್ ಲಿಂಕ್ ಕ್ಲಿಕ್ ಮಾಡಿಬಿಡ್ತಾರೆ. ಸೊ ಅದು ಡೇಟಾ ಎಲ್ಲ ಕಲೆಕ್ಟ್ ಮಾಡ್ತಾ ಇರ್ತಾರೆ. ಸೊ ಇದರಲ್ಲಿ ಮೂರು ಟೈಪ್ ಡೇಟಾ, ಒಂದು ವೆಬ್ ಲಿಂಕ್, ಏನಾದರೂ ಅಟ್ಯಾಚ್ಡ್ ಫೈಲ್ ಅವನು ನಾವು ಸ್ವಲ್ಪ ಹುಷಾರಾಗಿ ಓಪನ್ ಮಾಡಬೇಕು. ಆಮೇಲೆ ಒಂದು ಫಾರ್ಮ್ಸ್ ಬಿಟ್ಬಿಡ್ತಾರೆ, ಮೋಸದ ಎಂಟ್ರಿ ಫಾರ್ಮ್ ಅಂತ ಕರಿತೇವೆ ನಾವು. ಸೊ ಅದರಲ್ಲಿ ನಾವು ಫಿಲ್ಅಪ್ ಮಾಡ್ಕೋತ ಹೋದಂಗೆ ಎಲ್ಲಾ ಡೇಟಾ ನಾವು ಕೊಡ್ತೀವಿ, ನಮ್ಮ ಮೊಬೈಲ್ ನಂಬರು, ನಮ್ಮ ಅಡ್ರೆಸ್, ನಮ್ದು ಕ್ರೆಡಿಟ್ ಕಾರ್ಡ್ ನಂಬರು. ಸೊ ಅಲ್ಲಿನೂ ಸೈಬರ್ ಅಪರಾಧಿಗಳು ಅದನ್ನ ಈಸಿಲಿ ಇದನ್ನ ಬಳಸ್ಕೊಂಡು ನಮ್ಮ ಡೇಟಾ ಎಲ್ಲ ಕಲೆಕ್ಟ್ ಮಾಡ್ಕೊಂತಾರೆ.
0: ಹ್ಯಾಕಿಂಗ್ ಅಂದ್ರೆ ಏನು? ಹೌದು,
1: ಇದು ಹ್ಯಾಕಿಂಗ್ ಅಂದ್ರೆ ಇದು ತುಂಬಾ ಸುಲಭವಾದ ಇದು ಅಂತ ಹೇಳ್ಬೋದು ನಾವು. ಈ ಹ್ಯಾಕಿಂಗ್ ಅಂದ್ರೆ ಕಂಪ್ಯೂಟರು, ಸ್ಮಾರ್ಟ್ ಫೋನ್ಸ್, ಟ್ಯಾಬ್ಲೆಟ್ಸ್, ಎನಿ ಡಿವೈಸ್ ಅದು ಇಂಟರ್ನೆಟ್ ಕನೆಕ್ಟ್ ಮಾಡಿರುವಂತ ಸಿಸ್ಟಮ್ಗಳಿಗೆ ಹಾನಿಯನ್ನುಂಟು ಮಾಡುತ್ತಾರೆ ಅಥವಾ ಅದರಿಂದ ಡೇಟಾಗಳನ್ನ ಕಲೆಕ್ಟ್ ಮಾಡ್ತಾರೆ. ಅದು ಬಳಕೆದಾರರ ಮಾಹಿತಿಯನ್ನು ಸಂಗ್ರಹಿಸುವುದು, ಡೇಟಾ ಅಥವಾ ಡಾಕ್ಯುಮೆಂಟ್ಗಳನ್ನ ಕದಿಯುವುದು, ಅಥವಾ ಡೇಟಾ ಸಂಬಂಧಿತ ನಾವೇನಾದ್ರೂ ಕೆಲಸ ಮಾಡ್ತಿದ್ರೆ ಅದಕ್ಕೆ ಅಡ್ಡಿಪಡಿಸೋದು, ಇದನ್ನೆಲ್ಲ ನಾವು ಹ್ಯಾಕಿಂಗ್ ಅಂತ ಕರಿತೀವಿ. ಈ ಹ್ಯಾಕಿಂಗ್ ಅನ್ನ ಹೆಂಗ್ ನಾವು ತಪ್ಪಿಸಬಹುದು? ಲೈಕ್ ಸೊ ಫಸ್ಟ್ ಅಂದ್ರೆ ನಾವು ಸಾಫ್ಟ್ವೇರ್ಗಳನ್ನ ಅಪ್ಡೇಟ್ ಮಾಡ್ತಾ ಇರಬೇಕು. ಓಕೆ, ಹ್ಯಾಕರ್ಗಳು ಯೂಶ್ವಲಿ ನಿರಂತರವಾಗಿ ದ ದುರ್ಬಲತೆ ಅಥವಾ ವೀಕ್ ಅಥವಾ ಅದರಲ್ಲಿ ನಾವು ಸಿಸ್ಟಮ್ ಸಾಫ್ಟ್ವೇರು ಅಥವಾ ನಾವೀಗ ಏನಂತೆ ಸೆಕ್ಯೂರಿಟಿನ ನಾವು ಇನ್ಸ್ಟಾಲ್ ಮಾಡಲಿಲ್ಲ ಅಂದ್ರೆ ಅದು ಹ್ಯಾಕರ್ಗಳಿಗೆ ಈಸಿಯಾಗಿ ಅವರು ಡೇಟಾಗಳನ್ನ ನಮ್ಮ ಡೇಟಾನ ಕಲೆಕ್ಟ್ ಮಾಡ್ತಿರ್ತಾರೆ. ಸೊ ಅದಕ್ಕಾಗಿ ದುರ್ಬಲತೆ ಅಥವಾ ಭದ್ರತೆ ಕಂಡು ಬರದ ಇದಕ್ಕಾಗಿ ಅವ್ರು ಹುಡುಕ್ತಿರ್ತಾರೆ. ಸೊ ಅದಕ್ಕೆ ನಾವು ಅಪ್ಡೇಟ್ ಮಾಡ್ತಾ ಇರಬೇಕು, ಆಪರೇಟಿಂಗ್ ಸಿಸ್ಟಮ್ ಆಗಲಿ, ಸಾಫ್ಟ್ವೇರ್ಗಳನ್ನಾಗಲಿ, ಆಂಟಿವೈರಸ್ಗಳನ್ನಾಗಿ ಅಪ್ಡೇಟ್ ಮಾಡ್ತಾ ಇರಬೇಕು. ಮತ್ತು ಇತ್ತೀಚೆಗೆ ನಾವು ನೋಡಿಬಿಡೋದು ಸ್ವಯಂಚಾಲಿತ ನವೀಕರಣಗಳು ಇರ್ತವೆ, ಅವನು ನಾವು ರೆಗ್ಯುಲರ್ಲಿ ಅಪ್ಡೇಟ್ ಮಾಡ್ತಾ ಇರಬೇಕು. ಇದು ಮೊದಲನೆಯದು. ಎರಡನೆಯದಾಗಿ ವಿಭಿನ್ನ ಖಾತೆಗಳಿಗೆ ಅನನ್ಯ ಪಾಸ್ವರ್ಡ್ಗಳನ್ನ ನಾವು ಬಳಸಬೇಕು, ಬೇರೆ ಬೇರೆ ಪಾಸ್ವರ್ಡ್ಗಳನ್ನ ಬಳಸಬೇಕು. ಆ ದುರ್ಬಲ ಪಾಸ್ವರ್ಡ್ಗಳನ್ನ ನಾವು ಇಡಬಾರದು, ಮತ್ತೆ ಕಳಪೆ ಪಾಸ್ವರ್ಡ್ ಅಂತಾನು ನಾವು ಕರಿತೇವಿ. ಸೊ ಅವು ಸೈಬರ್ ಟಾಕ್ಗಳಿಗೆ ಈಸಿಲಿ ಅವರು ಎಕ್ಸೆಸ್ ಮಾಡ್ತಾರೆ. ಸೊ ಕಷ್ಟಕರವಾದ ಬಲವಾದ ಪಾಸ್ವರ್ಡ್, ಸ್ಟ್ರಾಂಗ್ ಪಾಸ್ವರ್ಡ್ಗಳನ್ನ ಯೂಸ್ ಮಾಡಬೇಕು. ಮತ್ತೆ ಇನ್ನೊಂದು ಹ್ಯಾಕರ್ಗಳು ಏನ್ ಮಾಡ್ತಾರೆ ಅಂದ್ರೆ ದೇ ವಿಲ್ ಕ್ರಿಯೇಟ್ ಎ ವೆಬ್ಸೈಟ್, ಅಂದ್ರೆ ವೆಬ್ಸೈಟ್ಗಳನ್ನ, ಅವಕ್ಕೆ ನಾವು ವಂಚನೆಯ ವೆಬ್ಸೈಟ್ಗಳು ಅಂತ ಹೇಳ್ತೇವೆ. ಅದು ಒಂದು ಅವರಿಗೆ ಈಸಿಯಾಗಿ ಇದಾಗಿ ಆಗಿಬಿಟ್ಟಿದೆ. ಸೊ ಹ್ಯಾಕರ್ಗಳು ಸ್ಕ್ಯಾಮ್ ವೆಬ್ಸೈಟ್ ಅನ್ನು ರಚಿಸಿದಾಗ ಅದು ನಮಗೆ ರೆಗ್ಯುಲರ್ ವೆಬ್ಸೈಟ್ ಹಾಗೇನೆ ಕಾಣ್ತಾ ಇರುತ್ತೆ. ಓಕೆ, ಸೊ ಅಲ್ಲಿ ನಾವು ಡೇಟಾ ಹಾಕ್ತಾ ಹೋದಂಗೆ ಅವರು ನಮ್ಮ ಡೇಟಾಗಳನ್ನ ಕಲೆಕ್ಟ್ ಮಾಡ್ಕೊಂತ ಹೋಗ್ತಾರೆ. ಸೊ ನಾವು ಈ ವೆಬ್ಸೈಟ್ಗಳ ಬಗ್ಗೆ ಹುಷಾರಾಗಿ ಇರಬೇಕು, ನಾವು ಚೆಕ್ ಮಾಡಬೇಕು. ಉದಾಹರಣೆಗೆ https://www ಅವು ಮುಂದಿದ್ದೇ ಇರ್ತವೆ.
0: ಸೆಕ್ಯೂರ್ಡ್
1: ಸೊ ಆ ಟೈಪ್ ನಾವು ಕರೆಕ್ಟ್ ಆಗಿ ಚೆಕ್ ಮಾಡಿಕೊಂಡು ಇದು ಮಾಡಿದ್ರೆ ನಾವು ಈ ಹ್ಯಾಕಿಂಗಿಂದ ತಪ್ಪಿಸ್ಕೋಬಹುದು. ಮತ್ತೆ ಇನ್ನೊಂದು ನಾವು ನೋಡ್ತಿರ್ತೇವೆ, ನಾವು ಯಾವ್ದಾದ್ರು ಜಾಹೀರಾತುಗಳನ್ನ ನಾವೇನಾದ್ರೂ ನೋಡ್ತಿರ್ಬೇಕಾದ್ರೆ ಪಾಪ್ಅಪ್ ಆಗ್ತಿರ್ತವೆ ಅಡ್ವರ್ಟೈಸ್ ಜಾಹೀರಾತುಗಳು, ಲೈಕ್ ಅದನ್ನು ಹ್ಯಾಕರ್ಗಳು ವ್ಯಾಪಕವಾಗಿ ಬಳಸ್ತಿರ್ತಾರೆ. ನಾವು ಅದನ್ನ ಕ್ಲಿಕ್ ಮಾಡಿದಾಗ ಅದು ಡೈರೆಕ್ಟ್ಲಿ ಅದು ಅವ್ರ ವೆಬ್ಸೈಟ್ಗೆ ಅದು ಲಿಂಕ್ ಇರುತ್ತೆ. ಸೊ ಅಲ್ಲಿ ತಗೊಂಡು ಹೋಗ್ಬಿಡುತ್ತೆ. ಸೊ ಅಲ್ಲಿಗೆ ನಮ್ಮ ಡೇಟಾ ಎಲ್ಲ ಅವ್ರಿಗೆ ಈಸಿಲಿ ಅವೈಲೇಬಲ್ ಆಗುತ್ತೆ. ಮತ್ತೆ ನಾವು ಇನ್ನೊಂದು ಈ ರೂಟರ್ ಮತ್ತು ಸ್ಮಾರ್ಟ್ ಡಿವೈಸ್ಗಳಲ್ಲಿ ಯೂಶ್ವಲಿ ಡಿಫಾಲ್ಟ್ ಅಲ್ಲಿ ನಮ್ಮ ಹೆಸರು ಮತ್ತು ನಮ್ಮ ಇನ್ಫಾರ್ಮೇಶನ್ ಪಾಸ್ವರ್ಡ್ ಎಲ್ಲ ಇರುತ್ತೆ. ಸೊ ಅದನ್ನ ನಾವು ಡಿಫಾಲ್ಟ್ ಪಾಸ್ವರ್ಡ್ ಗಳನ್ನ ಅಂತ ಬಂದಿರ್ತಾವಲ್ಲ, ಸೊ ಅದನ್ನ ನಾವು ಚೇಂಜ್ ಮಾಡಿಕೊಂಡು ಪಾಸ್ವರ್ಡ್ ಗಳನ್ನ ಇಟ್ಕೋಬೇಕು. ಸೊ ಅದು ಒಂದು ಮುಖ್ಯ ಕಾರಣ ನಮ್ಮ ಡೇಟಾ ಕದಿಲಿಕ್ಕೆ. ಲೈಕ್
0: ಕಾರ್ಯಕ್ರಮದಲ್ಲಿ ಇವತ್ತಿನ ದಿನ ಸೈಬರ್ ಸೆಕ್ಯೂರಿಟಿ ಅಂಡ್ ಸೈಬರ್ ಫ್ರಾಡ್ ಬಗ್ಗೆ ನಾವು ಮಾತನಾಡ್ತಿದ್ದೇವೆ. ಈಗ ಬಹಳ ಜಾಸ್ತಿ ಆಗ್ತಾ ಇದೆ ಈ ಸೈಬರ್ ಬುಲ್ಲಿಂಗ್. ಬನ್ನಿ, ಈ ಸೈಬರ್ ಬುಲ್ಲಿಂಗ್ ಅಂದ್ರೆ ಏನು ಮೇಡಮ್, ಅದರ ಬಗ್ಗೆ ತಿಳಿಸಿ.
1: ಸೈಬರ್ ಬುಲ್ಲಿಂಗ್ ಅನ್ನು ನಾವು ಎವ್ರಿಡೇ ಕೇಳ್ತಾನೆ ಇರ್ತೇವೆ ಟಿವಿಯಲ್ಲಿ ಪೇಪರಲ್ಲಿ. ಲೈಕ್ ಈ ಡಿಜಿಟಲ್ ತಂತ್ರಜ್ಞಾನಗಳ ಬಳಕೆಯಿಂದ ಬೆದರಿಸುವುದು ಇದು ಇನ್ನೊಬ್ಬರಿಗೆ. ಲೈಕ್ ಇದು ಥ್ರೂ ಸಾಮಾಜಿಕ ಮಾಧ್ಯಮ ಆಗಿರ್ಬೋದು ಅಥವಾ ಸಂದೇಶ ಕಳಿಸುವ ವೇದಿಕೆಗಳಾಗಿರ್ಬೋದು ಅಥವಾ ಗೇಮಿಂಗ್ ಪ್ಲಾಟ್ಫಾರ್ಮ್ ಮತ್ತು ಮೊಬೈಲ್ ಫೋನ್ಗಳಲ್ಲಿನೂ ನಡಿಬಹುದು. ಇದೇನಾಗುತ್ತೆ, ರಿಪೀಟೆಡ್ಲಿ ಅವ್ರ ಮೆಸೇಜಸ್ ಇನ್ಫಾರ್ಮೇಶನ್ ಕಳಿಸ್ತಾ ಇರ್ತಾರೆ. ಸೊ ಅದು ಅದರ ಉದ್ದೇಶ ಏನಂದ್ರೆ ಅದು ಹೆದರಿಸುವುದು ಮತ್ತೆ ಅವರಿಗೆ ಒಂಥರ ಅಸಹ್ಯ ಟೈಪ್ ಇದನ್ ಮಾಡೋದು, ಅದು ಗುರಿ. ಅದು ಸೈಬರ್ ಬುಲ್ಲಿಂಗ್ ಅಂದ್ರೆ ಅವ್ರ ಹೆಸರು ಹಿಡಿದು ಕರೆಯೋದು ಅಥವಾ ಅವ್ರಿಗೆ ಥ್ರೆಟ್ ಮಾಡೋದು, ಸೆಕ್ಶುವಲ್ ಹರಾಸ್ಮೆಂಟ್ ಅಥವಾ ಎಂತೆಂಥದ್ದು ಕಾಮೆಂಟ್ಸ್ ಕಳಿಸೋದು, ಮೆಸೇಜ್, ಇದನ್ನೆಲ್ಲ ನಾವು ಸೈಬರ್ ಬುಲ್ಲಿಂಗ್ ಅಂತ ನಾವು ಹೇಳಬಹುದು. ಲೈಕ್ ಇದರಿಂದ ಏನಾಗುತ್ತೆ, ಸೈಬರ್ ಬುಲ್ಲಿಂಗ್ ಅಲ್ಲಿ ಮ್ಯಾಕ್ಸಿಮಮ್ ಅದಕ್ಕೆ ಬಲಿಯಾಗೋರಂದ್ರೆ ಯುವಕರು ಮತ್ತೆ ಮಕ್ಕಳು. ಲೈಕ್ ಸೊ ಇದರಿಂದ ಏನಾಗುತ್ತೆ, ಅವ್ರಿಗೆ ಆಂಗ್ಸಿಟಿ, ಡಿಪ್ರೆಷನ್, ಅವ್ರಿಗೆ ಸ್ಟ್ರೆಸ್ ಎಲ್ಲ ಹೆಚ್ಚಾಗುತ್ತೆ. ಇದನ್ನ ನಾವು ಹೆಂಗೆ ತಡಿಬಹುದು ಅಂದ್ರೆ, ವಿ ಶುಡ್ ನಾಟ್ ಅಂದ್ರೆ ಅವರು ರೆಸ್ಪಾಂಡ್ ಮಾಡಬಾರ್ದು ನಾವ್ ಯಾವ್ದೇ ಮೆಸೇಜ್ ಈಗ ಬಂತಪ್ಪ. ಸೊ ಅದಕ್ಕೆ ನಾವು ರೆಸ್ಪಾಂಡ್ ಮಾಡಬಾರ್ದು, ಅದು ಒಂದು ನಾವು ಮಾಡಬಹುದು. ಮತ್ತೆ ಇನ್ನೊಂದು ಅಂದ್ರೆ ದಟ್ ಮೆಸೇಜ್ ವಿ ಕ್ಯಾನ್ ಬ್ಲಾಕ್, ಅಂದ್ರೆ ಆ ನಂಬರ್ ಅನ್ನ ನಾವು ಬ್ಲಾಕ್ ಮಾಡಬಹುದು. ಆ ಪರ್ಸನ್ ಯಾರು ನಮಗೆ ಕಾಲ್ ಮಾಡ್ತಿರ್ತಾರಲ್ಲ ದಟ್ ನಂಬರ್ ವಿ ಕ್ಯಾನ್ ಬ್ಲಾಕ್ ಇಟ್, ಅದು ಆಪ್ಷನ್ ಇರುತ್ತೆ. ಸೊ ಇದರಿಂದ ನಾವು ಪ್ರೈವಸಿನ ನಾವು ಹೆಚ್ಚು ಮಾಡ್ಕೋಬೇಕು, ಇನ್ಕ್ರೀಸ್ ಅವರ್ ಪ್ರೈವಸಿನ. ಸೊ ಎಲ್ಲ ಕಡೆ ನಾವು ಎಲ್ಲ ಇನ್ಫಾರ್ಮೇಶನ್ ಕೊಡ್ತಾ ಹೋಗಬಾರದು. ಸೊ ಇದರ ಅವೇರ್ನೆಸ್ ನಾವು ಮಕ್ಕಳಿಗೆ ಎಲ್ಲ ಕೊಡಬೇಕಾಗುತ್ತೆ.

0: ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ವಿಜಯ್ ಪ್ರಕಾಶ್ ಮಾತಾಡ್ತಾ ಇದ್ದೀನಿ. ಬಹಳ ಸಂತೋಷವಾಗಿದೆ ಇವತ್ತು ವೇಣುಧ್ವನಿ 90.4 FM KLE ಕನಸು ಈ ರೇಡಿಯೋ ಸ್ಟೇಷನ್ ಕೂತಿದ್ದೀನಿ. ಬಹಳ ಒಂದು ರೀತಿ ಯಾಕೆ ಸಂತೋಷ ಆಗುತ್ತೆ ಅಂದ್ರೆ, ಬೆಳಗಾವಿ ಜನರಿಗೋಸ್ಕರ ವಿಶೇಷವಾಗಿ ಇವರು ಒಂದು ಪ್ರಯತ್ನ ಮಾಡಿ ಇಲ್ಲಿನ ಜನರಿಗೆ ನಾವು ಮನರಂಜನೆ ಕೊಡಬೇಕು ಅಂತ ಒಂದು ವಿಶೇಷವಾದ ಒಂದು ಉದ್ದೇಶದಿಂದ ಒಳ್ಳೊಳ್ಳೆ ಕಾರ್ಯಕ್ರಮವನ್ನು ನೀಡ್ತಾ ಇದ್ದಾರೆ. KLE ಅವ್ರಿಗೆ, ಇನ್ಸ್ಟಿಟ್ಯೂಷನ್ ಅವ್ರಿಗೆ, ಮತ್ತೆ ಇಲ್ಲಿ ಕೆಲಸ ಮಾಡ್ತಿರೋ ಎಲ್ಲ ಬಂಧು ಮಿತ್ರರಿಗೆ ನಾನು ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಅಭಿನಂದನೆಗಳು, ಯಾಕೆಂದ್ರೆ ಈ ರೀತಿ ಒಂದು ಒಳ್ಳೆ ಕೆಲಸ ಮಾಡಲಿಕ್ಕೆ ಮನಸ್ಸು ಬರೋದೇ ದೊಡ್ಡ ವಿಷಯ. ಮನಸ್ಸು ಬಂದಾಗ ಅದಕ್ಕೆ ಸಹಯೋಗ ನೀಡಲಿಕ್ಕೆ ಯೂನಿವರ್ಸಿಟಿಯವರು ಎಲ್ಲರೂ ನಿಮಗೆ ಒಂದು ಸಹಕಾರವನ್ನು ನೀಡಿದ್ದಾರೆ. ಈ ಮೂಲಕವಾಗಿ ನೀವು ಕಲಾವಿದರನ್ನು, ಕಲೆಯನ್ನು ಮತ್ತು ಸಮಾಜಕ್ಕೆ ಸೇರಿದಂಥ ಎಷ್ಟೋ ಒಳ್ಳೆ ವಿಷಯಗಳನ್ನು ಬೆಳಗಾವಿ ಜನರಿಗೆ ತಲುಪಿಸ್ತಾ ಇದ್ದೀರಾ. ಬೆಳಗಾವಿ ಜನಗಳು ಇದನ್ನು ಅಷ್ಟು ಇಷ್ಟಪಟ್ಟು ಕೇಳ್ತಾ ಇದ್ದಾರೆ. ನನಗೂ ಭಾಳ ಸಂತೋಷ ಆಗ್ತದೆ ಇವತ್ತು ಇಲ್ಲಿ ನಿಮ್ಮ ಒಂದು ಸ್ಟುಡಿಯೋನಲ್ಲಿ ಕೂತ್ಕೊಂಡು ಮಾತಾಡಲಿಕ್ಕೆ. ಮತ್ತೊಮ್ಮೆ ಎಲ್ರಿಗೂ
1: ಮೈಸೆಲ್ಫ್ ಲಿಂಗರಾಜು ಎಸ್, ವರ್ಕಿಂಗ್ ಇನ್ CID ಯೂನಿಟ್, ಮೈಸೂರು ಡಿವಿಷನ್, ಕರ್ನಾಟಕ ಸ್ಟೇಟ್ ಪೊಲೀಸ್. ಹಿಯರ್ ಆರ್ ಸಮ್ ಆಫ್ ದ ಸ್ಟೆಪ್ಸ್ ಟು ಕೀಪ್ ಯೋರ್ ಸೆಲ್ಫ್ ಸೇಫ್ ಇನ್ ಸೈಬರ್ ವರ್ಲ್ಡ್. Do use different passwords for different accounts. If one password gets hacked, your other account will not get compromised. Do keep your passwords and passphrases confidential. Don't share them with others or write them down anywhere. You are responsible for all the activities associated with your credentials. Don't leave sensitive information lying around the office. Don't leave printouts or portable media containing private information on your desk. Lock them in a drawer to reduce their risk to unauthorized disclosure. Don't post any private and sensitive information such as credit card numbers, passwords or other private information on public sites including social media sites, and don't send it through emails unless authorized to do so. Do use privacy settings on social media sites to restrict access to your personal information. Do pay attention to phishing traps in email and watch for telltale signs of a scam. Don't open mail or attachment from an untrusted source. If you receive a suspicious mail, the best thing to do is to delete the message and report it to your manager or the person concerned. Don't click on the links from an unknown or untrusted source. Cyber attackers often use them to trick you into visiting malicious sites and downloading malware that can be used to steal data and damage network. Don't be tricked into giving away confidential information. It's easy for an unauthorized person to call and pretend to be an employer or a business partner or your colleague. Don't respond to the phone calls or emails requesting confidential data. Do destroy information properly when it is no longer needed. Place paper and in a designated confidential destruction bins throughout the office or use a cross-cut shredder. For all the electronic storage media, consult your system administrator or the person related to cyber security. Do be aware of your surroundings when printing, copying, faxing or discussing sensitive information. Pick up information from printers, copiers or faxes in a timely manner. Don't install unauthorized programs on your working computer or your mobile through various apps. Malicious applications often face as legitimate software. Don't plug into portable devices without the permission from your agency management. These devices may be compromised with code just waiting to launch as soon as you plug them into your computer. Do lock your computer and mobile phones when not in use. This protects data from unauthorized access and use. These are some of the precious, important information to be safe from this cyber world.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312 47 377.
1: ಆನ್ಲೈನ್ ಟ್ರಾನ್ಸಾಕ್ಷನ್ ಇತ್ತೀಚಿನ ದಿನಗಳಲ್ಲಿ ನಾವು ಒಂದ್ ದಿನದಲ್ಲಿ ಆದ್ರೂ ಮಾಡೇ ಮಾಡ್ತೇವೆ ಆನ್ಲೈನ್ ಟ್ರಾನ್ಸಾಕ್ಷನ್. ಸೇಫ್ ಆಗಿ ಹೇಗೆ ಮಾಡಬಹುದು ಮೇಡಮ್ ಅದ್ರ ಬಗ್ಗೆ?
2: ಹೌದು, ಇವಾಗ ಜನರೆಲ್ಲ ನಾವು ನೋಡ್ತಾನೆ ಇರ್ತೇವೆ ಆನ್ಲೈನ್ ಟ್ರಾನ್ಸಾಕ್ಷನ್. ಮೊನ್ನೆ ಪೇಪರ್ ಅಲ್ಲಿ ಬಂದಿತ್ತು 70% ನಾವು ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡ್ತೀವಿ ಅಂತ. ಬಟ್ ಅದನ್ನ ಮಾಡುವಾಗ ನಾವು ಹುಷಾರಾಗಿ ಮಾಡಿದ್ರೆ ಅದೇನ್ ತಪ್ಪೇನಿಲ್ಲ, ಬಟ್ ವಿ ಶುಡ್ ಅಂದ್ರೆ ಅದಕ್ಕೆ ಸ್ವಲ್ಪ ನಾವು ಕೇರ್ಫುಲ್ ಆಗಿ ಮಾಡ್ಬೇಕು. ಸೊ ನಾವೀಗ ಎಲ್ಲೋ ಮಾಡ್ತಿರ್ತೀವಿ, ನಾವು ಯಾವ್ದೋ ವೈಫೈ ಯೂಸ್ ಮಾಡೋದು, ಪಬ್ಲಿಕ್ ವೈಫೈ ನ ಯೂಸ್ ಮಾಡಬಾರ್ದು. ಆ ಸಂದರ್ಭಗಳಲ್ಲಿ ನಾವು ಸೆಕ್ಯೂರ್ಡ್ ಇಂಟರ್ನೆಟ್ ಕನೆಕ್ಷನ್ ಯೂಸ್ ಮಾಡಬೇಕು, ಇದು ಮೊದಲನೇದು. ಎರಡನೇದಾಗಿ ನಾನು ಹೇಳ್ತಾ ಇದ್ದೇವೆ ಈಗ ಸ್ಟ್ರಾಂಗ್ ಪಾಸ್ವರ್ಡ್ ಗಳನ್ನ, ಅಂದ್ರೆ ಹಾರ್ಡ್ ಟು ಕ್ರ್ಯಾಕ್ ಪಾಸ್ವರ್ಡ್, ಹ್ಯಾಕರ್ಗೆ ಕಷ್ಟ ಆಗುವಂತ ಪಾಸ್ವರ್ಡ್ ಗಳನ್ನ ನಾವು ಯೂಸ್ ಮಾಡಬೇಕು. ಮತ್ತೆ ಇನ್ನೊಂದ್ಸಲ ನಾವು ಎನೇಬಲ್ ಟೂ ಫ್ಯಾಕ್ಟರ್ ಅಥೆಂಟಿಕೇಶನ್ ಇರ್ತೇವೆ, ಎರಡು ಸಲ ಅಥೆಂಟಿಕೇಶನ್ ತಗೊಳ್ಳೋದು. ಸೊ ಅದು ನಮ್ಮ ಇನ್ಕ್ರೀಸ್ ಮಾಡಿದ್ರೆ ದಟ್ ವಿಲ್ ಇನ್ಕ್ರೀಸ್ ದ ಸೆಕ್ಯೂರಿಟಿ ಆಫ್ ಅವರ್ ಆನ್ಲೈನ್ ಅಕೌಂಟ್. ಈ ಲಾಗಿನ್ ಮಾಡುವಾಗ ಟೂ ಸ್ಟೆಪ್ಸ್ ನಿಂದ ನಾವು ಪಾಸ್ವರ್ಡ್ ಗಳನ್ನ ಯೂಸ್ ಮಾಡಿ ನಾವು ಅದನ್ನೊಂದ್ ಮಾಡಬಹುದು. ಮತ್ತೆ ನಾವೀಗ ಪೇಮೆಂಟ್ ಮಾಡುವಾಗ ವಿ ಶುಡ್ ಯೂಸ್ ಪೇಮೆಂಟ್ ಆಪ್ಸ್. ಓಕೆ, ಸೊ ಪೇಮೆಂಟ್ ಆಪ್ಸ್ ಮಾಡೋದ್ರಿಂದ ಅವೆಲ್ಲ ಏನ್ ಮಾಡ್ತವೆ, ಎನ್ಕ್ರಿಪ್ಷನ್ ಪ್ರೊಟೆಕ್ಟ್ ಮಾಡ್ತವೆ ನಮ್ಮ ಪರ್ಸನಲ್ ಇನ್ಫಾರ್ಮೇಶನ್ ಇಲ್ಲ, ಅವೆಲ್ಲ ಲೀಕ್ ಮಾಡೋದಿಲ್ಲ. ಸೊ ಅದೊಂದು. ಮತ್ತೆ ನಾವೀಗ ಪ್ರೀಪೇಯ್ಡ್ ಕಾರ್ಡ್ಸ್ ಯೂಸ್ ಮಾಡೋದ್ರಿಂದ ಆಲ್ ಅವರ್ ಬ್ಯಾಂಕ್ ಡೀಟೇಲ್ಸ್, ಕ್ರೆಡಿಟ್ ಬ್ಯಾಂಕ್ ಕಾರ್ಡ್ ಡೀಟೇಲ್ಸ್ ವಿಲ್ ನಾಟ್ ಬಿ ರಿವೀಲ್ಡ್, ಅವೆಲ್ಲ ರಿವೀಲ್ ಆಗೋದಿಲ್ಲ ನಾವು ಪ್ರೀಪೇಯ್ಡ್ ಕಾರ್ಡ್ ಯೂಸ್ ಮಾಡೋದ್ರಿಂದ.

0: ಹುಷಾರಾಗಿ ನೋಡ್ಬೇಕು ಅದು ರಿಯಲಿ ನಾವು ಟ್ರೇಡ್ ಮಾಡಂತದೇ ವೆಬ್ಸೈಟ್ ಅಥವಾ ಮೇಲ್ ಇದೇನೋ ಅಥವಾ ಸಸ್ಪಿಸಿಯಸ್ ಮೇಲ್ ಅದಲ್ಲಿ ನಾವು ಹುಷಾರಾಗಿ ಇರ್ಬೇಕು. ಮತ್ತೆ ಅವಾಗ್ಲೂ ನಾವು ಪಾಸ್ವರ್ಡ್ ಅಥವಾ ಕಾರ್ಡ್ ಇನ್ಫಾರ್ಮೇಶನ್ ಯಾರಿಗೂ ಶೇರ್ ಮಾಡಬಾರದು. ಮತ್ತೆ ಅವಾಗ ಅದರಲ್ಲಿ ಇರ್ತಾರವ್ರು, ನೀವು ಇದನ್ನ ಹೇಳಿದ್ರೆ ನಾವು ಇನ್ನೊಂದು ಆಫರ್ ಕೊಡ್ತೀವಿ ಅಂತ. ಸೊ ಅದನ್ನೆಲ್ಲ ನಾವು ಸ್ವಲ್ಪ ಹುಷಾರಾಗಿ ಮಾಡಿದ್ರೆ ಆನ್ಲೈನ್ ಟ್ರಾನ್ಸಾಕ್ಷನ್ ವಿಲ್ ಬಿ ಸೇಫರ್.
1: ಸರ್ಕಾರ ಈ ಸೈಬರ್ ಫ್ರಾಡ್ ವಿರುದ್ಧ ಯಾವ ರೀತಿ ಕ್ರಮ ಕೈಗೊಳ್ತಾ ಇದ್ದಾರೆ ಅಂಡ್ ಅವೇರ್ನೆಸ್ ಕ್ರಿಯೇಟ್ ಮಾಡ್ಲಿಕ್ಕೆ ಏನೆಲ್ಲ ಇದೆ ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ ಮೇಡಮ್.
0: ಈಗ ನಾವು ಸ್ಕೂಲು ಕಾಲೇಜಸ್ಸು ಎಲ್ಲ ನಾವು ಅವೇರ್ನೆಸ್ ಕೊಡ್ತಾನೆ ಇರ್ತೇವೆ. ಈಗ AICT ಅಂತ ಇದೆ, ಸೊ ಆಲ್ ಅವರ್ ಕಾಲೇಜಸ್ ವಿಲ್ ಕಮ್ ಅಂಡರ್ ದ AICT. AICT ಏನ್ ಮಾಡಿದೆ, ಫಸ್ಟ್ ವೆಡ್ನೆಸ್ಡೇ ಆಫ್ ಎವ್ರಿ ಮಂತ್ ವಿಲ್ ಬಿ ಎ ಸೈಬರ್ ಜಾಗರೂಕತಾ ದಿವಸ ಅಂತ ಸೆಲೆಬ್ರೇಟ್ ಮಾಡ್ರಿ ಅಂತ ಹೇಳುತ್ತೆ. ಅಂದ್ರೆ ಥ್ರೂ ದಾಟ್ ಅಂದ್ರೆ ಅವೇರ್ನೆಸ್ ಕೊಡೋದು ಸ್ಕೂಲ್ಗಳಲ್ಲಿ, ಕಾಲೇಜಸ್ಗಳಲ್ಲಿ, ಮತ್ತೆ ಎಲ್ಡರ್ಲಿ ಪೀಪಲ್. ಸೊ ಎಲ್ಲರಿಗೂ ಒಂದು ಸೈಬರ್ ಫ್ರಾಡ್ ಬಗ್ಗೆ ಅವೇರ್ನೆಸ್ ಕೊಡ್ರಿ ಅಂತ AICT ಹೇಳುತ್ತೆ. ಈಗ ಗೌರ್ಮೆಂಟ್ ಅಲ್ಲಿ ನಾವು ಹೇಳ್ಬೇಕಂದ್ರೆ ದೇರ್ ಇಸ್ ಎ ನ್ಯಾಷನಲ್ ಸೈಬರ್ ಕ್ರೈಮ್ ರಿಪೋರ್ಟಿಂಗ್ ಪೋರ್ಟಲ್ ಅಂತ ಇದೆ. ಸೊ ಎನಿಬಡಿ ಕ್ಯಾನ್ ಗೋ ಟು ದಟ್ ಪೋರ್ಟಲ್ ಅಂಡ್ ದೇ ಕ್ಯಾನ್ ರಿಜಿಸ್ಟರ್ ದೇರ್ ಕೇಸಸ್, ಲೈಕ್ ಇಫ್ ಅವ್ರ ಏನಾದ್ರು ಕ್ರೈಮ್ ಅಪರಾಧ ಅವ್ರು ಸಿಕ್ ಬಿದ್ದಿದ್ರೆ, ಲೈಕ್ ಅದನ್ನೊಂದು ಮಾಡಬಹುದು ಅವರು. ಆಮೇಲೆ ಗೌರ್ಮೆಂಟ್ ದರ್ ಆರ್ ಮೆನಿ ಗೌರ್ಮೆಂಟ್ ಇನಿಶಿಯೇಟಿವ್ಸ್ ರಿಲೇಟೆಡ್ ಟು ಸೈಬರ್ ಸೆಕ್ಯೂರಿಟಿ. ನೀವೀಗ ಹೇಳಿದ್ರೆ ಇಂಡಿಯನ್ ಸೈಬರ್ ಕ್ರೈಮ್ ಕೋಆರ್ಡಿನೇಷನ್ ಸೆಂಟರ್ ಅಂತ ಕೇಳಿರ್ಬೋದು, I4C ಅಂತ ಹೇಳ್ತೀವಿ. ಇದರ ಮೇನ್ ಆಫೀಸ್ ನವದೆಹಲಿಯಲ್ಲಿ ಇದೆ. ಇದು ಸೈಬರ್ ಕ್ರೈಮ್ ಬಗ್ಗೆ ಎಲ್ಲ ಚೌಕಟ್ಟು, ರೂಲ್ಸ್, ರೆಗ್ಯುಲೇಷನ್ ಎಲ್ಲ ಇದು ಫ್ರೇಮ್ ಮಾಡುತ್ತೆ. ಇದು ಫಸ್ಟ್ ಆರ್ಗನೈಸೇಷನ್. ಸೆಕೆಂಡ್, ಇಂಡಿಯನ್ ಕಂಪ್ಯೂಟರ್ ಎಮರ್ಜೆನ್ಸಿ ರೆಸ್ಪಾನ್ಸ್ ಟೀಮ್, ನಾವು ಅದನ್ನ CRT ಅಂತ ಕರಿತೀವಿ. ಇದು ಇವೆಲ್ಲ ಏನಾದ್ರೂ ಆಗಿರ್ತಾವಲ್ಲ ಡೇಟಾ ಬ್ರೀಚ್, ಇವನ್ನೆಲ್ಲ ಇನ್ಸಿಡೆಂಟ್ ನ ಹ್ಯಾಂಡಲ್ ಮಾಡ್ತೈತಿ. ಸೊ ಮತ್ತೆ ಡಿನೈಯಲ್ ಆಫ್ ಸರ್ವಿಸ್ ಅಟ್ಯಾಕ್ಸ್ ಅಂತ ಅಲರ್ಟ್ ಇವನ್ನೆಲ್ಲ ಹ್ಯಾಂಡಲ್ ಮಾಡ್ತೈತಿ. ಇದು ಆಮೇಲೆ ಪಬ್ಲಿಕ್ ಅವೇರ್ನೆಸ್ ಕ್ಯಾಂಪೇನ್ ಗಳನ್ನ ಮಾಡುತ್ತೆ. ಮತ್ತೆ ಇಟ್ ಎಂಗೇಜ್ ಇನ್ ರಿಸರ್ಚ್, ಈ ಸೆಕ್ಯೂರಿಟಿ ಸಿಸ್ಟಮ್ ಅನ್ನ ನಾವು ಹೆಂಗ್ ಇಂಪ್ರೂವ್ ಮಾಡಬೇಕು ಅಂತ ರಿಸರ್ಚ್ ನಡೀತಾ ಇರುತ್ತೆ ಅದರಲ್ಲಿ. ಆಮೇಲೆ ಇನ್ನೊಂದು ಗೌರ್ಮೆಂಟ್ ಇದು ಮಾಡುತ್ತೆ ಅಂದ್ರೆ ಸೈಬರ್ ಸುರಕ್ಷಿತ ಭಾರತ ಅಂತ ಮಾಡುತ್ತೆ. ಇದು ಸೈಬರ್ ಸ್ಪೇಸ್ ನಲ್ಲಿ ಮಾಹಿತಿ ಮತ್ತು ಮಾಹಿತಿ ಮೂಲ ಸೌಕರ್ಯವನ್ನು ಹೆಂಗ್ ರಕ್ಷಿಸುವುದು, ಮತ್ತೆ ಈ ಸೈಬರ್ ಬೆದರಿಕೆಗಳನ್ನ ಹೆಂಗ ತಡೆಗಟ್ಟುವುದು, ಮತ್ತೆ ಅವಕ್ಕೆಲ್ಲ ನಾವು ಹೆಂಗ್ ಪ್ರತಿಕ್ರಿಯೆ ಮಾಡೋದು ಅಂತ ನಾವು ಅವೇರ್ನೆಸ್ ಅನ್ನ ಕೊಡುತ್ತೆ. ಅದು ಸ್ಕೀಮ್ ಇಸ್ ಕಾಲ್ಡ್ ಸೈಬರ್ ಸುರಕ್ಷಿತ ಭಾರತ. ಮತ್ತೆ ಇನ್ನೊಂದು ಸ್ಕೀಮ್ ಇದೆ, ಸೈಬರ್ ಸ್ವಚ್ಛತಾ ಕೇಂದ್ರ ಅಂತ. ಇದೇನ್ ಮಾಡುತ್ತೆ, ಈಗ ಇದು ಡಿಟೆಕ್ಟ್ ಮಾಡುತ್ತೆ, ಈಗ ಏನಾದ್ರೂ ಆಗಿತ್ತಪ್ಪ ಮ್ಯಾಲಿಸಿಯಸ್ ಅಥವಾ ಈಗ ಏನೋ ಸೈಬರ್ ಕ್ರೈಮ್ ಆಗಿದ್ರೆ ಇಟ್ ವಿಲ್ ಡಿಟೆಕ್ಟ್ ಅಂಡ್ ಮ್ಯಾಲಿಸಿಯಸ್ ಬಾಟ್ನೆಟ್ ಪ್ರೋಗ್ರಾಮ್ಸ್ ಅಂದ್ರೆ ಅದೆಲ್ಲ ಇನ್ಸ್ಟಾಲ್ ಮಾಡುತ್ತೆ. ಮತ್ತೆ ಅದು ಸೆಕ್ಯೂರಿಟಿ ಸಿಸ್ಟಮ್ ಅನ್ನ ಹೆಂಗ್ ಇಂಪ್ರೂವ್ ಮಾಡೋದು ಅಂತ ಹೇಳುತ್ತೆ ಆರ್ಗನೈಸೇಷನ್. ನೀವು ಇಂಡಿವಿಜುವಲ್ ಹೋದ್ರೆ ಕಂಪ್ಲೇಂಟ್ ಮಾಡಿದ್ರು ಇಟ್ ಗಿವ್ಸ್ ಇನ್ಫಾರ್ಮೇಶನ್ ಹೌ ಟು ಪ್ರೊಟೆಕ್ಟ್ ಯುವರ್ ಡೇಟಾ ಆರ್ ಹೌ ಟು ಪ್ರೊಟೆಕ್ಟ್ ಯುವರ್ ಇನ್ಫಾರ್ಮೇಶನ್ ಅಂತ ಹೇಳುತ್ತೆ. ಅದು ಸೈಬರ್ ಸ್ವಚ್ಛತಾ ಕೇಂದ್ರ. ಮತ್ತೆ ಇನ್ನೊಂದು ನ್ಯಾಷನಲ್ ಸೈಬರ್ ಸೆಕ್ಯೂರಿಟಿ ಕೋಆರ್ಡಿನೇಷನ್ ಸೆಂಟರ್, NCCC ಅಂತ ಹೇಳ್ತೀವಿ. ಇದು ಸೈಬರ್ ಥ್ರೆಟ್ ಮಾನಿಟರಿಂಗ್. ಈ ಸೈಬರ್ ಥ್ರೆಟ್ ಆದ್ರೆ ಅದಕ್ಕೆ ಅವೇರ್ನೆಸ್ ಕೊಡೋದು, ಮತ್ತೆ ಇದು ಕಮ್ಯುನಿಕೇಶನ್ ಮಾಡೋದು, ಹೆಂಗ್ ಇಂಟೆಲಿಜೆಂಟ್ ಡಿಪಾರ್ಟ್ಮೆಂಟ್ ಜೊತೆ ಹೆಂಗ್ ಕಮ್ಯುನಿಕೇಟ್ ಮಾಡೋದು, ಇದನ್ನೆಲ್ಲ ಅದು ಟ್ರೈನಿಂಗ್ ಅನ್ನ ಕೊಡ್ತಾ ಇರುತ್ತೆ. ಮತ್ತೆ ಇನ್ಫಾರ್ಮೇಶನ್ ಕೊಡುತ್ತಿದೆ, ಮತ್ತೆ ಅವೇರ್ನೆಸ್ ಪ್ರೋಗ್ರಾಮ್ಸ್ ಗಳನ್ನು ನಡೆಸ್ತಾ ಇರುತ್ತೆ ಇದು. ಆಮೇಲೆ ಅದೇ ರೆಸ್ಪಾನ್ಸ್ ಹೆಂಗ್ ಮಾಡೋದು, ಪ್ರಿವೆನ್ಷನ್ ಹೆಂಗ್ ಮಾಡೋದು, ಮತ್ತೆ ಇನ್ವೆಸ್ಟಿಗೇಷನ್ ಹೆಂಗ್ ಹೆಲ್ಪ್ ಮಾಡಬಹುದು, ಇದನ್ನೆಲ್ಲ ಹೇಳ್ತಾ ಇರುತ್ತೆ. ಆಮೇಲೆ ಇನ್ನು 2013 ಅಲ್ಲಿ ನ್ಯಾಷನಲ್ ಸೈಬರ್ ಸೆಕ್ಯೂರಿಟಿ ಪಾಲಿಸಿ ವಾಸ್ ಡೆವಲಪ್ಡ್. ಇದು ಕಂಟ್ರೀಸ್ ಇನ್ಫಾರ್ಮೇಶನ್ ಇನ್ಫ್ರಾಸ್ಟ್ರಕ್ಚರ್, ಸೈಬರ್ ಸ್ಪೇಸ್ ಇದರದೆಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಎಲ್ಲ ಮಾಡಿದ್ದಾರೆ. ಇದು NCCP ಅಂತ ನಾವು ಕರಿತೇವೆ. ಇನ್ನೊಂದು ಇಂಪಾರ್ಟೆಂಟ್ ಅಂದ್ರೆ ಇದೇನು ನಾನು ಹೇಳಿದ್ನಲ್ಲ, ಇಂಡಿಯನ್ ಸೈಬರ್ ಕ್ರೈಮ್ ಕೋಆರ್ಡಿನೇಷನ್ ಸೆಂಟರ್ I4C, ಇಟ್ಸ್ ಅ ಸೈಬರ್ ಕ್ರೈಮ್ ವಾಲಂಟರಿ ಪ್ರೋಗ್ರಾಮ್. ಸೊ ಈ ಒಂದು ಕಾಮನ್ ಪಬ್ಲಿಕ್ ಕ್ಯಾನ್ ಬಿಕಮ್ ಟೇಕ್ಅಪ್ ಅ ವಾಲಂಟರಿ ಪ್ರೋಗ್ರಾಮ್ ಫಾರ್ ಟು ಐಡೆಂಟಿಫೈ ದಿಸ್ ಅನ್ಲಾಫುಲ್ ಕಂಟೆಂಟ್ ಆನ್ಲೈನ್ ಅಲ್ಲಿ ಇರುತ್ತಲ್ಲ, ಅದಕ್ಕೂ ಹೆಲ್ಪ್ ಮಾಡಬಹುದು. ಪ್ರಿವೆನ್ಷನ್, ಡಿಟೆಕ್ಷನ್, ಫಾರ್ ಇನ್ವೆಸ್ಟಿಗೇಷನ್ಸ್. ಸೊ ವಾಲಂಟರಿ ಯು ಕ್ಯಾನ್ ರಿಜಿಸ್ಟರ್ ಇನ್ ದಿಸ್ ಪೋರ್ಟಲ್ ಅಂಡ್ ಯು ಕ್ಯಾನ್ ಬಿಕಮ್ ಅ ಮೆಂಬರ್ ಆಫ್ ಟು ಹೆಲ್ಪ್ ದ ಗವರ್ಮೆಂಟ್ ಲೈಕ್. ಸೊ ಮತ್ತೆ ನಾವು ಇದನ್ನ ಹೆಂಗ್ ನಾವು ಕ್ರೈಮ್ ನನ್ನ ಎವ್ರಿ ಡೇ ನಾವು ಕಡಿಮೆ ಮಾಡಬಹುದು ಅಂದ್ರೆ ದೇ ಶುಡ್ ಬಿ ಇಫೆಕ್ಟಿವ್ ಪಾರ್ಟ್ನರ್ಶಿಪ್ ಇರಬೇಕು ಪಬ್ಲಿಕ್ ಮತ್ತೆ ಪ್ರೈವೇಟ್ ಸೆಕ್ಟರ್ ಜೊತೆ. ಸೊ ದ ಕಾಮನ್ ಪಬ್ಲಿಕ್ ಆಲ್ಸೋ ಶುಡ್ ಇನ್ವಾಲ್ವ್ ಇನ್ ದಟ್. ಬಟ್ ಇಷ್ಟೆಲ್ಲ ನಾವು ಮಾಡಿದ್ರು ನಾವು ನೋಡಿರ್ಬೋದು ಡೇಟಾ ಪ್ರಕಾರ 2022-23 ಅಲ್ಲಿ 60% ಇನ್ಕ್ರೀಸ್ ಇನ್ ಸೈಬರ್ ಕ್ರೈಮ್ಸ್ ಅಂತ ನಾವು ಹೇಳ್ಬೋದು. ಅದು ಅಪ್ರಾಕ್ಸಿಮೇಟ್ಲಿ 10,000 crore rupees ಇನ್ ಸೈಬರ್ ಕ್ರೈಮ್ಸ್ ವಿ ಆರ್ ಲಾಸ್ಟ್ ಇನ್ ಲಾಸ್ಟ್ 3 ಇಯರ್ಸ್ ಬಿಟ್ವೀನ್ ದಿಸ್ 2024 ಜನವರಿ ಟು 2024 ಅಲ್ಲಿ ತಗೊಂಡ್ರೆ ದ ಇಂಡಿಯನ್ ಸಿಟಿಜನ್ಸ್ ಹ್ಯಾವ್ ಸಫರ್ಡ್ ಅ ಲಾಸಸ್ ಆಫ್ 1,750 crore ಡ್ಯೂ ಟು ದಿಸ್ ಸೈಬರ್ ಕ್ರಿಮಿನಲ್ ಆಕ್ಟಿವಿಟಿ. ಸೊ ನಾವ್ ಎಷ್ಟು ಅವೇರ್ನೆಸ್ ಪೀಪಲ್ ಗೆ ಕೊಡ್ತಾ ಇದೇವಿ ಅಂದ್ರೂ ಈ ಸೈಬರ್ ಕ್ರೈಮ್ ಗಳು ಎವ್ರಿಡೇ ಆಗ್ತಾನೆ ಇರ್ತವೆ, ನಾವು ಪೇಪರ್ ನಲ್ಲಿ ನೋಡ್ತಾನೂ ಇರ್ತೀವಿ ಇದನ್ನ. ಸೊ ದಿಸ್ ಇಂಡಿಯನ್ ಸೈಬರ್ ಕ್ರೈಮ್ ಕೋಆರ್ಡಿನೇಷನ್ ಸೆಂಟರ್ ಏನಿದೆ ಐ4C, ಓವರ್ 740,000 cases have been registered in first 4 months of 2020.

0: 24 ಅಂದ್ರೆ ನೀವು ಇಮ್ಯಾಜಿನ್ ಮಾಡಬಹುದು ಎಷ್ಟು ಕ್ರೈಮ್ ನಡೀತಾ ಇದೆ ಎವ್ರಿಡೇ ಅಂತ. ಸೊ ಅದಕ್ಕೆ ಎಲ್ಲ ಪಬ್ಲಿಕ್ ಜಾಗರೂಕತರಾಗಿ ಕೇರ್ಫುಲ್ ಆಗಿ ಆನ್ಲೈನ್ ಟ್ರಾನ್ಸಾಕ್ಷನ್ಸ್ ಆನ್ಲೈನ್ ಡೇಟಾ ಶೇರ್ ಮಾಡುವಾಗ ತುಂಬಾ ಹುಷಾರಾಗಿ ಇರಬೇಕು.
1: ಆಲ್ರೈಟ್ ಮೇಡಮ್, ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ದೇವೆ. ನಮ್ಮ ಕೇಳುಗರಿಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ?
0: ನಾವೇನ್ ಹೇಳ್ಬೋದು ಅಂದ್ರೆ ಈ ಅಕ್ಟೋಬರ್ ಮಂತ್ ಅಲ್ಲಿ ನಾವ್ ಇದನ್ನ ಸೈಬರ್ ವೀಕ್ ಅಂತ ಕರಿತೀವಿ.
1: ಹೌದು,
0: ಸೈಬರ್ ವೀಕ್ ಅಂತ. ಸೊ ನಾವೇನ್ ಹೇಳ್ಬೋದು ಅಂದ್ರೆ ನಾವ್ ಎಲ್ಲಾ ತಂತ್ರಜ್ಞಾನಗಳ ಸೌಲಭ್ಯಗಳನ್ನು ಉಪಯೋಗ ಮಾಡ್ತಾ ಇದ್ದೇವೆ, ನಾವು ಪಡೆಯುತ್ತಿದ್ದೇವೆ, ಬಟ್ ಆದ್ರೆ ಈ ಸೌಲಭ್ಯಗಳನ್ನು ಸುರಕ್ಷಿತವಾಗಿ ಬಳಸುವ ಜವಾಬ್ದಾರಿ ನಮ್ಮದು ಅಂತ ನಾವ್ ಹೇಳ್ಬಹುದು. ಯಾಕಂದ್ರೆ ನಾವ್ ಅವಾಯ್ಡ್ ಅಂತರೂ ಮಾಡಕ್ ಬರಲ್ಲ ತಂತ್ರಜ್ಞಾನವನ್ನ. ಸೊ ತಂತ್ರಜ್ಞಾನ ಇಟ್ಟುಕೊಂಡೇ ನಾವು ಅದನ್ನ ಹೆಂಗ್ ಸೇಫ್ ಆಗಿ ಉಪಯೋಗ ಮಾಡ್ಕೋಬಹುದು ಅನ್ನೋದನ್ನ ನಾವು ಸರಿಯಾಗಿ ಯೋಚನೆ ಮಾಡಿ ಉಪಯೋಗವನ್ನ ಮಾಡ್ಕೋಬೇಕು ಅಂತ ನಾನು ಹೇಳ್ತೀನಿ.
1: ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯ ಅಂಡ್ ಇಷ್ಟು ವಿವರವಾದ ಮಾಹಿತಿ ಈ ವಿಷಯದ ಬಗ್ಗೆ ಕೊಟ್ಟಿದ್ದಕ್ಕೆ ಧನ್ಯವಾದ. ನಮಸ್ಕಾರ ಮೇಡಮ್.
0: ನಮಸ್ಕಾರ.
1: ಸ್ನೇಹಿತರೆ, ಇದಾಗಿತ್ತು ವಿಶೇಷ ಸಂದರ್ಶನ ಕಾರ್ಯಕ್ರಮ. ಕಾರ್ಯಕ್ರಮದ ವಿಷಯ ಸೈಬರ್ ಸೆಕ್ಯೂರಿಟಿ, ಸೈಬರ್ ಫ್ರಾಡ್. ಈ ಒಂದು ವಿಷಯದ ಕುರಿತು ವಿವರವಾದ ಮಾಹಿತಿ ಕೊಟ್ಟರು ಪ್ರಾಧ್ಯಾಪಕರು, ENC ವಿಭಾಗ, SEBIT ಬೆಳಗಾವಿಯ ಡಾಕ್ಟರ್ ಜಯಶ್ರೀ ರೂಢಿಯವರು ಕಾರ್ಯಕ್ರಮದಲ್ಲಿ. ಸ್ನೇಹಿತರೆ, ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಹೀಗೆ ಕೇಳ್ತಾ ಇರಿ ವೇಣು ಧ್ವನಿ 90.4 FM KLE ಕನಸು, ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ನಮಸ್ಕಾರ.
2: ರೇಡಿಯೋ ಯಾವತ್ತೂ ಅದು ಯಾವುದೇ ಅಭಿವ್ಯಕ್ತಿಗೆ ಇರುವ ಎಲ್ಲ ಆವರಣಗಳು, ಎಷ್ಟೊಂದು ಜನರಿಗೆ ಅಭಿವ್ಯಕ್ತಿಗೆ ಒಂದು ಅವಕಾಶ ಆವರಣವೇ ಇಲ್ಲ. ಆ ಒಂದು ಸಮಾಜದಲ್ಲಿ ನಾವಿದ್ದೇವೆ. ಸ್ವಾತಂತ್ರ್ಯ ಬಂದು ಎಷ್ಟು ವರ್ಷ ಆಯಿತು, ಆದರೂ ಈಗಲೂ ಕೂಡ ಒಂದು ಹೆಣ್ಣು ಮಾತಾಡಿದರೆ ಅವಳು ಮಾತಾಡಿದಳು ಅನ್ನೋದೇ ಅವಳ ಅಪರಾಧ ಅನ್ನೋ ಥರ ನೋಡುವಂಥ ಅತ್ಯಂತ ಕೀಳು ಮಟ್ಟದ ಮನಸ್ಥಿತಿಯ ಒಂದು ಪುರುಷ ಠೇಂಕಾರದ ಸಮಾಜದಲ್ಲಿ ನಾವಿದ್ದೀವಿ. ಅಂದರೆ ಈ ಸಿಟಿಯಲ್ಲಿ ಎಜುಕೇಷನ್ ಆದದ್ದು ಅವ್ರದ್ದು ಬಿಡಿ, ಆದರೆ ನೀವು ಇಂಟೀರಿಯರ್ಸ್ ಹೋದರೆ ಇನ್ನೂ ಕೂಡ ಎಂಥ ಒಂದು ಅಸಮಾನತೆಯಲ್ಲಿ ಒಂದು ಹೆಣ್ಣನ್ನು ಕೇವಲ ಒಂದು ತೊತ್ತಿನ ಒಂದು ವಸ್ತುವಾಗಿ, ದಾಸಿಯಂತೆ, ಒಂದು ಕೆಲಸಕ್ಕೆ ಉಪಯೋಗಿಸಿಕೊಳ್ಳುವಂಥ ವಸ್ತುವಂತೆ ನೋಡುವಂಥ ಒಂದು ದೃಷ್ಟಿಕೋನ ಇರುವಂಥ ಪರಿಪಾಠ ಇನ್ನೂ ಇದ್ದಾಗ ಇಂಥ ಅಭಿವ್ಯಕ್ತಿ ವೇದಿಕೆಗಳು ಜಾಸ್ತಿ ಆಗಬೇಕು. ಅದರ ಮೂಲಕ ನಾವು ಸಮಾನತೆಯ ಒಂದು ಮೌಲ್ಯವನ್ನು ವಿಸ್ತರಿಸಿ ಹೇಳಬೇಕು. ಅದಕ್ಕಾಗಿ ಈ ಒಂದು ವೇಣು ಧ್ವನಿ ಮೂಲಕ ನೀವು ಈ ಬೆಳಗಾವಿಯ ಸೀಮೆಯಲ್ಲಿ ಒಂದು ಅಭಿವ್ಯಕ್ತಿಗೆ ಒಂದು ಅವಕಾಶ ಕಲ್ಪಿಸಿಕೊಟ್ಟಿರೋದು ಬಹಳ ಮಹತ್ವದ ವಿಷಯ. ಏನಾಗಿದೆ ಅಂದರೆ ಬಹಿರಂಗವಾಗಿ ಮಾತಾಡೋದು ಬಹಳ ಮುಖ್ಯ, ಅದನ್ನು ಹಂಚಿಕೊಳ್ಳೋದು ಮುಖ್ಯ. ಈಗ ಟೆಕ್ನಾಲಜಿ ಬಂದುಬಿಟ್ಟಿದೆ, ಎಲ್ಲ ಮೊಬೈಲಲ್ಲಿ SMS ಮಾಡ್ತಾರೆ, ಮೊಬೈಲಲ್ಲಿ ಏನೋ ಮಾಡ್ತಾರೆ, ಅದು ಬೇರೆ, ಅದು ಅಲ್ಲಲ್ಲಿ ಗುಸುಗುಸುಗುಸು ಆದಂಗೆ ಅದು ಅದಲ್ಲ. ಅದು ಇದು ಒಂದು ಮುಕ್ತವಾಗಿ ಎಲ್ಲರೆದುರಿಗೆ ಅಂತರಂಗ ಬಹಿರಂಗ ಬೇರೆ ಆಗದಂಥ ಒಂದು ಆವರಣ ಇದು ರೇಡಿಯೋ ಅನ್ನೋದು. ಹೀಗಾಗಿ ರೇಡಿಯೋ ಬಹಳ ಮಹತ್ವದ್ದು. ರೇಡಿಯೋದಿಂದನೇ ನಮ್ಮ ಇಡೀ ಒಂದು ಕಾಲದಲ್ಲಿ ಗಾಂಧೀಜಿಯವರ ಮಾತುಗಳನ್ನು ರೇಡಿಯೋದಲ್ಲಿ ಕೇಳಿ, ಊರಿನ ಚೌಕಗಳಲ್ಲಿ ಯಾರದೋ ಒಬ್ಬರ ಮನೆಯಲ್ಲಿ ರೇಡಿಯೋ ಇತ್ತು, ಆ ರೇಡಿಯೋ ಸುತ್ತ ನೂರಾರು ಜನ ಕೇಳಿ ಮಾಡಿ ಇಡೀ ದೇಶಕ್ಕೆ ಒಂದು ಸ್ವಾತಂತ್ರ್ಯ ಆಂದೋಲನದ ಜಾಗೃತಿ ಮೂಡಿಸಿತ್ತು ಒಂದು ಕಾಲದಲ್ಲಿ. ಮತ್ತು ನಮ್ಮ ನಾಡಿನ ಎಲ್ಲ ಮಹತ್ವದ ಗಾಯಕರು ಮೊದಲು ಹಾಡಿದ್ದು ರೇಡಿಯೋದಲ್ಲಿ. ಯಾರೇ ಇರಲಿ ಅವರು, ಎಲ್ಲಿನ ಮಲ್ಲಿಕಾರ್ಜುನ್ ಮನ್ಸೂರರ್ ಇರ್ಬೋದು, ಆಮಿರ್ ಖಾನ್ ಸಾಹೇಬರಿರ್ಬೋದು, ಬಿಸ್ಮಿಲ್ಲಾ ಖಾನ್ ಇರ್ಬೋದು, ಎಲ್ಲರ ನಿಜವಾದ ಧ್ವನಿ ನಾವು ಕೇಳಿದ್ದು ರೇಡಿಯೋದಲ್ಲಿ. ಹೀಗಾಗಿ ರೇಡಿಯೋ ಅನ್ನೋದು ಪ್ರತಿಯೊಬ್ಬನನ್ನು ಏಕಕಾಲಕ್ಕೆ ತಲುಪುವ, ಬಡವ ಬಲ್ಲಿದ ಎನ್ನುವ ಭೇದ ಮಾಡದೆ, ನೀವೇ ಹೇಳದಂಗೆ ಯಾವ ಲಿಂಗ ಭೇದ, ಜಾತಿ ಭೇದ, ಧರ್ಮ ಭೇದ ಮಾಡದೆ ಎಲ್ಲರನ್ನು ಡೆಮೊಕ್ರೆಟಿಕ್ ಆಗಿ ತಲುಪುವಂಥ ಒಂದು ಮಾಧ್ಯಮ. ಹೀಗಾಗಿ ರೇಡಿಯೋದ ಸಾಧ್ಯತೆಗಳು ಬಹಳ ಬಲವಾದದ್ದು, ಆದರೆ ಅದನ್ನು ಬಳಕೆ ಕೂಡ ಅಷ್ಟೇ ಜವಾಬ್ದಾರಿಯಿಂದ ಮಾಡಬೇಕು. ರೇಡಿಯೋ ಇದೆ ಅಂದ್ಕೊಂಡು ನಾವು ನಮಗೆ ಬೇಕಾದ ವಿಚಾರ ಪ್ರಣಾಳಿಕೆಗಳನ್ನು ಮಾತ್ರ ಬಿತ್ತರಿಸೋದಕ್ಕೆ ಅದನ್ನು ಬಳಸ್ಕೊಂಡ್ರೆ, ಕೆಲವು ರಾಜಕೀಯ ಪ್ರಣಾಳಿಕೆಗಳಿಗಾಗಿ ಮಾತ್ರ ಅದನ್ನು ಬಳಸ್ಕೊಂಡ್ಬಿಟ್ರೆ ಅದು ಅದರ ದುರ್ಬಳಕೆಯಾಗಿಬಿಡುತ್ತದೆ. ಸಮಾನತೆ, ಸಮತೆ ಮತ್ತು ಪ್ರಜಾಪ್ರಭುತ್ವದಲ್ಲಿ ಪ್ರಜೆಯ ಹಕ್ಕು ಬಾಧ್ಯತೆ, ಇದಕ್ಕಾಗಿ ಒಂದು ಆವರಣವನ್ನು ಸೃಷ್ಟಿಸುವುದು ರೇಡಿಯೋದ ಕೆಲಸ.
3: ಕೇಳಿ ಕ್ಯಾನ್ಸರ್ ಹಾಸ್ಪಿಟಲ್ ನೆಹರು ನಗರ ಬೇಗ.
4: ಕ್ಯಾನ್ಸರ್ ಕೊಂತ್ಯಾಯಿ ಪ್ರಕಾರಚಾ ಅಸು, ಅತ್ಯಾಧುನಿಕ ಉಪಚಾರ ಏಕಾ ಛತಾ ಖಾಲಿ ಭೇಟ್ತಿ.
3: ಪ್ರಥಮಸ್ ಉತ್ತರ ಕರ್ನಾಟಕ ಮಧ್ಯೆ ಬೆಳಗಾವಿತೆ ತಜ್ಞಾನಿ ಅನುಭವಿ ಡಾಕ್ಟರ್ ಅತ್ಯಾಧುನಿಕ ಟೆಕ್ನಾಲಜಿ ಸಹಿತ ಸುಸಜ್ಜ ಹಾಸ್ಪಿಟಲ್ ಕೇಳಿ ಕ್ಯಾನ್ಸರ್ ಹಾಸ್ಪಿಟಲ್.
4: ಕೇಳಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅನಿ MRC ಚಾ ಪಾಟಿಮಗೆ ನೆಹರು ನಗರ ಬೆಳಗಾವಿತೆ.
3: ತುಮಚಾ ಆರೋಗ್ಯ ಸಟಿ ನವೀನ ಆಶಿಸ ಕಿರಣ್ ಕೇಳಿ ಕ್ಯಾನ್ಸರ್ ಹಾಸ್ಪಿಟಲ್
4: ಮಿಳನಾರ್ಯ ಸುವಿಧಾ, ಹೈಲಿ ಸ್ಕಿಲ್ ಡಾಕ್ಟರ್ಸ್ ಟೀಮ್, ಕೆಮೊಥೆರಪಿ, ಹೆಮಟೋ ಆನ್ಕಾಲಜಿ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್,
3: ರೋಬೋಟಿಕ್ ಸರ್ಜರಿ, ಪಿಡಿಯಾಟ್ರಿಕ್ ಆಂಕೋಲಜಿ, ಅಡ್ವಾನ್ಸ್ ರೇಡಿಯೋಥೆರಪಿ ಆಣಿ ಯಾಸೋಪತ್ ಸರ್ವ ಪ್ರಕಾರಚ್ಯಾ ಕ್ಯಾನ್ಸರ್ ವರ್ತಿ ಉಪಚಾರ.
4: ಅಮ್ಸಾ ಪತ್ತಾ ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅನಿ MRC ಚಪಾಟಿ ಮಗ್ಗೆ ಕೇಲಿ ಕ್ಯಾನ್ಸರ್ ಹಾಸ್ಪಿಟಲ್ ನೆಹರು ನಗರ್ ಬೆಳಗಾವೈತೆ.
3: ಫೋನ್ ನಂಬರ್ 0831255500 ಆಣಿ 2473777,
4: ಮೊಬೈಲ್ ನಂಬರ್ 6360712326 ಕಿಂವ ಟೋಲ್ ಫ್ರೀ ನಂಬರ್ 1099.
3: ಆಜಸ್ ಬೇಡ್ದ ಕೇಲಿ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವೈತೆ.

0: नाचूंगी मैं नाचू।
1: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
2: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
1: KLE ಕ್ಯಾನ್ಸರ್ ಹಾಸ್ಪಿಟಲ್ ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ ಆರೋಗ್ಯಕ್ಕೆ ಹೊಸ ಜೀವ ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ ಮೂಲ ಸೌಲಭ್ಯಗಳು
2: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್ ರಕ್ತ ಕ್ಯಾನ್ಸರ್ ಅನ್ನನಾಳ ಕ್ಯಾನ್ಸರ್ ಶ್ವಾಸಕೋಶ ಕ್ಯಾನ್ಸರ್
1: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ
2: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್ KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08312552500 ಮತ್ತು 2473777 ಮೊಬೈಲ್ ಸಂಖ್ಯೆ 6360712326 or just dial 1099
2: inde beti needi KLE cancer hospital belagavi
3: Seasons change, but your brilliance is timeless. P&G brings you the exclusive change of season offer.
4: Now get an incredible discount of 10,000 rupees per carat on the purchase of stunning diamond jewelry. Also enjoy up to 20% off on making charges of gold jewelry and a flat 20% off on making of silver.
3: Offer valid till 31st July 2026. Hurry, visit to Mrs. Purushottam Narayan Gadgil, Seraph and Jewelers today. Terms and conditions apply.

0: ओ नखरे वाली
1: दूंगी मैं गाली।

ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನ್ ಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಇಂದೇ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನ್ ಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145 03 ಹಾಗೂ 8123871607. ಬೆಳಗಾವಿಯಲ್ಲಿ ನೂತನವಾಗಿ ಆರಂಭವಾಗಲಿದೆ ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರೆ ಡೆವಲಪರ್ಸ್ ಪ್ರಸ್ತುತಪಡಿಸುವ ಒನ್ ಲೈಫ್, ಸುಂದರ ಬದುಕಿನ ಹೊಸ ಆರಂಭ. 20 ವರ್ಷಗಳ ಭರವಸೆಯ ಹೆಸರು ಅಂಬಿಕಾ ಗ್ರೂಪ್ ಈಗ ಕೋರೆ ಡೆವಲಪರ್ಸ್ ಜೊತೆಗೂಡಿ ನಿಮಗಾಗಿ ತರುತ್ತಿದ್ದಾರೆ ಬೆಳಗಾವಿಯ ಹೆಮ್ಮೆಯ ಪ್ರಾಜೆಕ್ಟ್. ಸುಸಜ್ಜಿತ ಜೀವನ ಶೈಲಿಗಾಗಿ ಅತ್ಯಾಧುನಿಕ 2BHK ಅಪಾರ್ಟ್ಮೆಂಟ್ಗಳು, ವಿಶ್ವ ದರ್ಜೆಯ ಸೌಲಭ್ಯಗಳು, ಸುಂದರವಾದ ಉದ್ಯಾನವನ, ಲ್ಯಾಂಡ್ಸ್ಕೇಪ್ ಗಾರ್ಡನ್, ಹೈಟೆಕ್ ಜಿಮ್ ಮತ್ತು ಯೋಗ ಕೇಂದ್ರ, ನಗರದ ಪ್ರಮುಖ ಶಾಲೆಗಳು, ಆಸ್ಪತ್ರೆಗಳು ಮತ್ತು ಬಸ್, ರೈಲು, ವಿಮಾನ ನಿಲ್ದಾಣಗಳಿಗೆ ಅತ್ಯಂತ ಹತ್ತಿರ. 24/7 ಭದ್ರತೆ ಮತ್ತು ಸ್ಮಾರ್ಟ್ ಫೀಚರ್ಸ್, 24/7 ನಿರಂತರ ನೀರಿನ ಸೌಲಭ್ಯ, ಸಂಪೂರ್ಣ ವಿದ್ಯುತ್ ಬ್ಯಾಕ್ಅಪ್, ಪರಿಸರ ಸ್ನೇಹಿ ಮಳೆ ನೀರು ಕೊಯ್ಲು ವ್ಯವಸ್ಥೆ, ಮಕ್ಕಳಿಗಾಗಿ ಸುರಕ್ಷಿತ ಮತ್ತು ಸುಸಜ್ಜಿತ ಆಟದ ಮೈದಾನ, ಪ್ರತಿ ಫ್ಲೋರ್ ಮತ್ತು ಪ್ರವೇಶ ದ್ವಾರದಲ್ಲಿ CCTV ಕ್ಯಾಮೆರಾಗಳು, ವಿಶಾಲವಾದ ಕಾರ್ ಮತ್ತು ಟೂ ವೀಲರ್ ಪಾರ್ಕಿಂಗ್ ವ್ಯವಸ್ಥೆ. ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರೆ ಡೆವಲಪರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಂಬಿಕಾ ಪ್ಲಾಟಿನಂ, G5 ಗ್ರೌಂಡ್ ಫ್ಲೋರ್, 9th ಕ್ರಾಸ್, ಭಾಗ್ಯನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 08314069685, ಮೊಬೈಲ್ ಸಂಖ್ಯೆ 7760477279. ನಿಮ್ಮ ಕನಸಿನ ಮನೆಯನ್ನು ಇಂದೇ ನನಸಾಗಿಸಿಕೊಳ್ಳಿ.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ
0: 500 ಗೋಟಾಂಚ ಅತ್ಯಾಧುನಿಕ ಹಾಸ್ಪಿಟಲ್
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿ
1: 30 ಗೋಟಾಂಚ ಅತ್ಯಾಧುನಿಕ ನವೀನ ಸೇವಾ 8 ಹೈಟೆಕ್ ಶಸ್ತ್ರಚಿಕಿತ್ಸಾ
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್
1: ದರ ದುಸರ್ಯಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ ತಸೆ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್
1: ಫೋನ್ ನಂಬರ್ 08312413777
0: ಮೊಬೈಲ್ ನಂಬರ್ 8550877777

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವಿನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ,

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್.
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್.
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ನ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312411.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣಾ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಘಟಕ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿಯ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಚ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550888777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್.
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶೆ ಹೋಟೆಲ್ಸ್ನ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್.
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶೆ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.